ಆತ್ಮೀಯ ಶ್ರೋತೃ ಬಾಂಧವರಿಗೆ ವಾಸುದೇವ ವೈದ್ಯ ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಬುಧವಾರ 2026ನೇ ಇಸ್ವಿಯ ಅಕ್ಟೋಬರ್ ತಿಂಗಳು 7ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948ನೇ ಶಕವರ್ಷದ ಅಶ್ವಿಜ ಮಾಸದ 15ನೇ ದಿನ. ಈಗ ಸಮಯ 5:58 ಸೆಕೆಂಡ್ಗಳು. ನೆಲೆಯಲ್ಲೇ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನೆಲೆಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ.

6:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10ಕ್ಕೆ ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ, 6:30ಕ್ಕೆ ದೇಶಭಕ್ತಿ ಗೀತೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ, 6:40ಕ್ಕೆ ಜನಪದ ಗೀತೆಗಳು ಟಿ ಲಕ್ಷ್ಮೀನಾರಾಯಣ್, ಕೆ ಯುವರಾಜ್, ಪುತ್ತೂರ್ ನರಸಿಂಹ ನಾಯಕ್ ಮತ್ತು ಸಂಗಡಿಗರಿಂದ, 6:50ಕ್ಕೆ ಸಂಸ್ಕೃತದಲ್ಲಿ ವಾರ್ತೆಗಳು, 7:05ಕ್ಕೆ ಪ್ರದೇಶ ಸಮಾಚಾರ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಸಿಡ್ಯಾಕ್ ಜೊತೆ ವಿಷಯ ಇಂಟರ್ನೆಟ್ ಟೆಕ್ನಾಲಜಿ. ಭಾಗವಹಿಸ್ತಾರೆ ಶಮಿತ್ ಕೆವಿ ವಿಜ್ಞಾನಿಗಳು, ಎಫ್ ವಿಭಾಗದ ಮುಖ್ಯಸ್ಥರು, ಪ್ರಾಯೋಜಕರು ಸಿಡ್ಯಾಕ್.

7 ಗಂಟೆ 30 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು, 7 ಗಂಟೆ 40 ನಿಮಿಷಕ್ಕೆ ಹಾಗೂ 9 ಗಂಟೆ 40 ನಿಮಿಷಕ್ಕೆ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್, 8 ಗಂಟೆ 30 ನಿಮಿಷಕ್ಕೆ ಆಯುಷವಾಣಿ. ವಿಷಯ ಭಂಜತನಕ್ಕೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸ್ತಾರೆ ಡಾಕ್ಟರ್ ಸವಿತಾ ಎಫ್ ನಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ ಗದಗ ಜಿಲ್ಲೆ. ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಆಯುಷ್ ಇಲಾಖೆ.

8 ಗಂಟೆ 30 ನಿಮಿಷಕ್ಕೆ ದಿನಾಂಕ 4/10/2026 ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ರಾಯಚೂರು ವಿಶ್ವ ಪ್ರಕಾಶನದ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿದ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಉದ್ಘಾಟನೆ ಸಮಾರಂಭದ ಕುರಿತು ಪ್ರಾಯುತ ಬಾನುಲಿ ವರದಿ. ಪ್ರಾಯೋಜಕರು ಎಸ್ಎಲ್ವಿ ಕಂಪ್ಯೂಟರ್ಸ್ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಪುರಂದರದಾಸರ ಕೃತಿಯನ್ನು ನರಸಿಂಹನಾಯಕ ಅವರ ಧ್ವನಿಯಲ್ಲಿ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಆಕಾಶವಾಣಿ ಚಿಂತನ ಪೊಂಡಿಕೈ ಗಣಪಯ್ಯ ಭಟ್ ಅವರಿಂದ.
1: ಅರಿವು ಅರಿವೆನ್ನು ತಿಪ್ಪಿರಿ. ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಇಡಲಾಗದು. ವಚನಕಾರ ಅಲ್ಲಮ್ಮ ಪ್ರಭುವಿನ ವಚನದ ಸಾಲುಗಳಲ್ಲಿ ಇದು ಒಂದು. ನಮ್ಮ ಮುಂದಿನ ದಾರಿ ಸುಗಮಗಮ್ಯವಾಗಬೇಕಾದರೆ ನಾವು ಸಾಗಿ ಬಂದ ದಾರಿಯ ಸ್ಪಷ್ಟ ಅರಿವು ನಮಗಿರಬೇಕಾಗುತ್ತದೆ ಎಂಬುದೇ ಈ ಹೇಳಿಕೆಗಳ ಅರ್ಥ. ಈ ಅರಿವನ್ನು ನಮ್ಮಲ್ಲಿ ಮೂಡಿಸುವುದು ಇತಿಹಾಸದ ತಿಳುವಳಿಕೆ. ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಆತ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರ, ಭವಿಷ್ಯವನ್ನು ನಿರ್ಮಿಸಲಾರ ಎಂಬ ಮಾತಿದೆ. ವರ್ತಮಾನವೆಂಬುದು ಗತಕಾಲವೆಂಬ ಅಡಿಪಾಯದ ಮೇಲೆ ರೂಪಿಸಲ್ಪಟ್ಟಿದೆ ಎಂಬ ಜ್ಞಾನ ನಮಗಿದ್ದರೆ ಇತಿಹಾಸದ ಅರಿವಿನ ಅಗತ್ಯ ಮತ್ತು ಪ್ರಸ್ತುತತೆಯ ಮಹತ್ವ ಸ್ಪಷ್ಟವಾದೀತು. ನಮ್ಮನ್ನು ಕಾಡುವ ಅನೇಕ ಪ್ರಚಲಿತ ಪ್ರಶ್ನೆಗಳಿಗೆ ಇತಿಹಾಸದಿಂದ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ. ಹಿಂದೆ ಆಗಿಹೋದ ದುರಂತಗಳು ಮುಂದೆ ನಡೆಯದಂತೆ ಎಚ್ಚರವನ್ನು ಮೂಡಿಸಲು ಹಾಗೂ ಮುಂದಿನ ಬದುಕನ್ನು ಹಸನಾಗಿ ರೂಪಿಸಲು ಇತಿಹಾಸದ ಅರಿವು ಬಹುಮಟ್ಟಿಗೆ ಸಹಕಾರಿಯಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇತಿಹಾಸ ಅಂದರೇನು? ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಅದು ಗತಕಾಲದ ಘಟನೆಗಳ ನಿರೂಪಣೆ. ಗತಕಾಲದ ಪ್ರತಿಯೊಂದು ಘಟನೆಯು ಅದರ ಕುರುಹುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ಉಳಿಸಿ ಹೋಗಿರುತ್ತದೆ. ಆ ಕುರುಹುಗಳನ್ನು ಶೋಧಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಪೋಣಿಸಿ ಅಧ್ಯಯನ ಮಾಡುವ ಮೂಲಕ ಗತಕಾಲದ ಘಟನೆಗಳನ್ನು ವಸ್ತುನಿಷ್ಠವಾಗಿ ನಿರೂಪಿಸುವುದು ಇತಿಹಾಸಕಾರನ ಜವಾಬ್ದಾರಿ. ಗತಕಾಲದ ಕುರುಹುಗಳನ್ನು ಆತ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಫಲನಾದಾಗ ಮಾತ್ರ ವಸ್ತುನಿಷ್ಠವಾದ ಇತಿಹಾಸ ರಚನೆ ಆತನಿಂದ ಸಾಧ್ಯವಾದೀತು. ಈ ಹಿನ್ನೆಲೆಯಲ್ಲಿ ಗತಕಾಲವನ್ನು ಅತಿರಿಂಜಿತವಾಗಿ ವೈಭವೀಕರಿಸುವ ಅಥವಾ ಇಂದಿನ ಎಲ್ಲ ಸಾಮಾಜಿಕ ಧಾರ್ಮಿಕ ವಿಘಟನೆಗಳಿಗೂ ಇತಿಹಾಸವನ್ನೇ ಹೊಣೆಯನ್ನಾಗಿಸುವ ಈ ಎರಡೂ ಅತಿರೇಕಗಳಿಂದ ಆತ ದೂರ ಉಳಿಯಬೇಕಾಗಿರುವುದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಮುಕ್ತ ಮನಸ್ಸು, ಪೂರ್ವಾಗ್ರಹರಹಿತ ದೃಷ್ಟಿ, ಸತ್ಯನಿಷ್ಠೆ ಹಾಗೂ ವಸ್ತುನಿಷ್ಠತೆ ಇವು ಇತಿಹಾಸಕಾರನಿಗೆ ಇರಲೇಬೇಕಾದ ಮುಖ್ಯ ಅರ್ಹತೆಗಳು. ಇತಿಹಾಸದ ಉದ್ದೇಶ ಸತ್ಯಾನ್ವೇಷಣೆ ಎನ್ನಲಾಗುತ್ತದೆ. ಆದರೆ ಇಲ್ಲಿ ಅಂತಿಮ ಸತ್ಯದ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರ ಅಸಾಧ್ಯದ ಮಾತು. ಇತಿಹಾಸ ಎಂದರೆ ಗತಕಾಲಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸಾಕ್ಷಿಗಳಾಗಿದ್ದವರು ಯಾರೂ ಇಂದು ನಮ್ಮೊಂದಿಗಿಲ್ಲ. ಆದ್ದರಿಂದ ಇತಿಹಾಸದ ಅರಿವಿಗೆ ವಿವಿಧ ಆಧಾರಗಳನ್ನು, ಅದರಲ್ಲೂ ಮುಖ್ಯವಾಗಿ ಲಿಖಿತ ಆಧಾರಗಳನ್ನು ಅವಲಂಬಿಸಬೇಕಾಗಿರುವುದು ಅನಿವಾರ್ಯ. ಬಹುಮಟ್ಟಿಗೆ ಇವುಗಳು ನೀಡುವ ವಿವರಗಳು ಕೂಡ ಅಪರಿಪೂರ್ಣವಾಗಿಯೂ ಅಸ್ಪಷ್ಟವಾಗಿಯೂ ಇರುವುದು ಸಾಮಾನ್ಯ. ಇವುಗಳನ್ನಾಧರಿಸಿ ಗತಕಾಲದ ವ್ಯಕ್ತಿಗಳನ್ನು ಚಿತ್ರಿಸುವ ಸಂದರ್ಭ ಮತ್ತು ಘಟನೆಗಳನ್ನು ನಿರೂಪಿಸುವ ಸಂದರ್ಭ ಇತಿಹಾಸಕಾರನು ಎಷ್ಟು ಎಚ್ಚರ ವಹಿಸಿದರೂ ಸಾಕಾಗಲಾರದು. ಈ ಅರಿವು ಮತ್ತು ಎಚ್ಚರ ಇತಿಹಾಸಕಾರನಲ್ಲಿ ಸದಾ ಇದ್ದಾಗ ಮಾತ್ರ ಇತಿಹಾಸದ ಸತ್ಯಾನ್ವೇಷಣೆಯ ದಾರಿಯನ್ನು ಬಹುಮಟ್ಟಿಗೆ ಯಶಸ್ವಿಯಾಗಿ ಕ್ರಮಿಸಲು ಆತನಿಂದ ಸಾಧ್ಯವಾದೀತು. ಇಂದಿನ ಪರಿಸ್ಥಿತಿಯಲ್ಲಿ ಇತಿಹಾಸದ ರಚನೆ, ಅಧ್ಯಯನ ಹಾಗೂ ಅರಿವಿಗೆ ಸಂಬಂಧಿಸಿದಂತೆ ಹಲವಾರು ಆತಂಕಗಳು ನಮ್ಮನ್ನು ಕಾಡುತ್ತಿವೆ. ಇತಿಹಾಸದ ವ್ಯಕ್ತಿಗಳನ್ನು ಯಾವುದೋ ಒಂದು ಧರ್ಮ ಅಥವಾ ಸಮುದಾಯದ ಪ್ರತಿನಿಧಿಗಳಂತೆ ಚಿತ್ರಿಸುವುದು ಹಾಗೂ ಇತಿಹಾಸದ ಘಟನೆಗಳನ್ನು ತಾವು ನಂಬಿದ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿರುವಂತೆ ನಿರೂಪಿಸುವುದು ಒಂದು ರೀತಿಯಲ್ಲಿ ಇತಿಹಾಸವನ್ನು ವಿಕೃತೀಕರಿಸುವ ಪ್ರಯತ್ನಗಳು ಇಂದು ನಡೆಯುತ್ತಿರುವುದು ಆತಂಕವನ್ನುಂಟು ಮಾಡುವ ವಿಚಾರ. ಇಂತಹ ಪ್ರಯತ್ನಗಳಿಂದ ಸಮಾಜದ ಸ್ವಾಸ್ಥ್ಯ ಕೆಡುವುದರ ಹೊರತು ಬೇರೇನೂ ಸಾಧಿಸಲು ಸಾಧ್ಯವಾಗದು. ಎರಡನೆಯದಾಗಿ, ಐತಿಹಾಸಿಕ ಪರಂಪರೆಯ ಪ್ರತಿನಿಧಿಗಳಾಗಿ ಇಂದು ನಮ್ಮೆದುರಿಗಿರುವಂತಹ ನೂರಾರು ಅದ್ಭುತವಾದಂತಹ ಪ್ರಾಚೀನ ಸ್ಮಾರಕಗಳನ್ನು ನಾಶಪಡಿಸುವ, ರೂಪಾಂತರಗೊಳಿಸುವ ಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿವೆ. ನಮ್ಮ ಇತಿಹಾಸದ ಸ್ಪಷ್ಟವಾದ ಅರಿವಿನಿಂದ ಮಾತ್ರ ಪ್ರಜ್ಞಾವಂತ, ಜವಾಬ್ದಾರಿಯುತ ಹಾಗೂ ದೇಶನಿಷ್ಠರಾದ ನಾಗರಿಕರು ರೂಪುಗೊಳ್ಳಲು ಸಾಧ್ಯ. ಅಂತಹ ದಿನಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ಆದಷ್ಟು ಬೇಗ ನಮಗೆಲ್ಲರಿಗೂ ಲಭಿಸಲಿ ಎಂದು ಆಶಿಸೋಣವೇ.
0: ಇದುವರೆಗೆ ಪೊಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
0: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
2: ದಾಸರ ಪದಗಳು,
3: ಹರಿ ನಿನ್ನ ಚರಣಗಳ
0: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
2: ಸಾಂಪ್ರದಾಯಿಕ ಗೀತೆಗಳು.
0: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10 ಕ್ಕೆ
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ದೇಶಭಕ್ತಿ ಗೀತೆ ಡಾಕ್ಟರ್ ಜಿ ಎಸ್ ರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ.

ಇದುವರೆಗೆ ಟಿ ಲಕ್ಷ್ಮೀನಾರಾಯಣ್, ಕೆ ಯುವರಾಜ್, ಪುತ್ತೂರು ನರಸಿಂಹನಾಯ್ಕ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಆಗ್ತಾ ಇದೆ 6:55. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ

0: ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅತ್ತೆ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ.

0: ಈಗ ವಾರ್ತೆಗಳ ವಿವರ. ವಿಶ್ವಸಂಸ್ಥೆ 2017ರಲ್ಲಿ ಆರಂಭಿಸಿದ ಅಂತಾರಾಷ್ಟ್ರೀಯ ಭಾಷಾಂತರ ದಿನಾಚರಣೆ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟಾಗಿದೆ ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ತಿಳಿಸಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅನುವಾದ ಕಮ್ಮಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4ನೇ ಶತಮಾನದ ಅಂತ್ಯದಲ್ಲಿ ಬೈಬಲ್ ಗ್ರಂಥವನ್ನು ಗ್ರೀಕ್ ಭಾಷೆಯಿಂದ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ ಇಟಲಿಯ ಸೇಂಟ್ ಜೆರೋಮ್ ಅವರ ಸ್ಮರಣೆಯ ಪ್ರಯುಕ್ತ ಅಂತಾರಾಷ್ಟ್ರೀಯ ಭಾಷಾಂತರ ದಿನಾಚರಣೆ ಆರಂಭವಾಯಿತು ಎಂದರು. ಜಾಗತಿಕ ಭಾಷೆಗಳ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಸಮಾರೋಪ ನುಡಿಗಳನ್ನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರ ಕಾಲದ ಶಾಸನ ಪತ್ತೆಯಾಗಿದೆ. ಸಂಶೋಧಕ ಡಾ ಮಹೇಶ್ ಕುಂಚಿಗನಾಳು, ಶಾಸನ ತಜ್ಞ ಶಶಿಕುಮಾರ್ ನಾಯ್ಕರ್ ಅವರ ಪ್ರಕಾರ 16ನೇ ಶತಮಾನದ ಶಾಸನವಾಗಿದ್ದು, ರಾಮರಾಯರು ಹರತಿಯ ಮಲ್ಲಿಕಾರ್ಜುನ ದೇವರಿಗೆ ಮಾರೇನಹಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ ಉಲ್ಲೇಖವಿದೆ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ ನಡೆಯಲಿದೆ. ಕರಾವಳಿ ಭಾಗದ ಭದ್ರತೆ, ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ, ಸಾರ್ವಜನಿಕರಲ್ಲಿ ಜಾಗೃತಿ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಕರಾವಳಿ ಕಾವಲು ಪಡೆ, ಭಾರತೀಯ ನೌಕಾಪಡೆ, ಪೊಲೀಸ್ ಇಲಾಖೆ ಪಾಲ್ಗೊಳ್ಳುತ್ತಿದ್ದು, ಬಂದರು, ರಾಷ್ಟೀಯ ಹೆದ್ದಾರಿ, ರೈಲು ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಪರಿಶೀಲನೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಹಕ್ಕಿಯ ಸಂಖ್ಯೆ ಅಗಣಿತವಾಗಿ ಕುಸಿಯುತ್ತಿರುವ ಹಿನ್ನೆಲೆ ನೀಲಕಂಠ ಹಕ್ಕಿಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕಾಗಿ ವಿಶ್ವ ವಲಸೆ ಹಕ್ಕಿಗಳ ದಿನ ಈ ತಿಂಗಳ 10ನೇ ತಾರೀಖಿಗೆ ಪೂರ್ವಭಾವಿಯಾಗಿ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ. ವಲಸೆ ಹಕ್ಕಿ ಯುರೋಪಿಯನ್ ರೋಲರ್ ದಾವಣಗೆರೆಯಲ್ಲಿ ಕಾಣಸಿಕ್ಕಿದೆ. ಪ್ರತಿಯೊಂದು ಪಕ್ಷಿಯೂ ಮುಖ್ಯ, ನಿಮ್ಮ ವೀಕ್ಷಣೆ ಮಹತ್ವದ್ದು ಎಂಬ ಧ್ಯೇಯದೊಂದಿಗೆ ಜನವಿಜ್ಞಾನ ಆಂದೋಲನ ರಾಜ್ಯದ ವಿವಿಧೆಡೆ ಆಯೋಜಿತವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗಾನಂದ್ ಚಂದ್ರಯ್ಯ.
1: ಪ್ರಸ್ತುತ ನಾನು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರೀತಾರೆ, ವೈಜ್ಞಾನಿಕ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಸುಮಾರು 8-10 ವರ್ಷಗಳ ಕೆಳಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಈ ಪಕ್ಷಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣೋದು ಬಹಳ ಅಪರೂಪ ಆಗ್ತಾ ಇದೆ. ಯಾಕೆ ನೀಲಕಂಠ ಪಕ್ಷಿಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ಅದರಿಂದಿರುವ ಕಾರಣವನ್ನ ಅರಿಯೋ ಕಾರಣದಿಂದ ನಾನು ಪ್ರಾಜೆಕ್ಟ್ ನೀಲಕಂಠ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀಲಕಂಠ ಪಕ್ಷಿಗಳು ಎಲ್ಲೆಲ್ಲಿ ಕಂಡು ಬರುತ್ತೆ, ಅವುಗಳ ಆವಾಸ ಸ್ಥಾನ ಯಾವುದು ಮತ್ತು ಇವುಗಳ ಆಹಾರ ಪದ್ಧತಿ ಏನು, ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನೀಲಕಂಠ ಪಕ್ಷಿಗಳ ಪಾತ್ರಗಳು ಏನು ಅಂತ ಅರಿಯೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಅನ್ನ ನಾನು ಕೈಗೊಂಡಿದ್ದೇನೆ. ಜನಗಳನ್ನು ಇವುಗಳ ಸಂರಕ್ಷಣೆಯ ಕಡೆಗೆ ಗಮನವನ್ನ ಸೆಳೆಯುವ ಒಂದು ಉದ್ದೇಶದಿಂದ ನಾನು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇನೆ.
0: ಒಳಿತಿಗಾಗಿ ಹತ್ತಿ, ವ್ಯಾಪಾರ ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ಧಿ ಸಾಧಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿರುವ ಹಯಾಟ್ ರೀಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಹತ್ತಿ ಆರ್ಥಿಕ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತದೆ, ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸುತ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅಂತಾರಾಷ್ಟೀಯ ಸಮ್ಮೇಳನ ಅನ್ವೇಷಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಅಲ್ಲೀಪುರ, ಬಾಚವಾರ, ಯರಗೋಳ ಸೇರಿದಂತೆ ಹಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಸೀತಾಫಲ ಸಂಪೂರ್ಣ ಕಮರಿ, ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಭಾಗದ ಸೀತಾಫಲ ನೈಸರ್ಗಿಕ ರುಚಿ ಹಾಗೂ ಗುಣಮಟ್ಟದಿಂದಾಗಿ ನೆರೆಯ ರಾಜ್ಯಗಳಲ್ಲಿಯೂ ಬೇಡಿಕೆ ಹೊಂದಿತ್ತು. ಪ್ರದೇಶ ಸಮಾಚಾರಕ್ಕಾಗಿ ಯಾದಗಿರಿಯ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಮಾಹಿತಿ ನೀಡಿದ್ದಾರೆ.
5: ಇಲ್ಲಿ ಸಾಕಷ್ಟು ಗುಡ್ಡಗಾಡ ಪ್ರದೇಶ ಇದ್ದು ನೈಸರ್ಗಿಕವಾಗಿ ಬೆಳಿತಕ್ಕಂತ ಒಂದೇ ಒಂದು ಹಣ್ಣಂದ್ರ ಇದು ಚಿತಾಪಲ್. ಈ ಸರಿ ಮುಂಗಾರು ಮಳೆ ಆಗಲಾರದ ಕಾರಣ ಏನದಂದ್ರ ಸಾಕಷ್ಟು ಗಿಡದಲ್ಲಿ ತುಂಬಿ ನಿಂದಿರುತ್ತ ಕಾಯಿ ಇಲ್ಲಿಲ್ಲ, ಅಲ್ಲೊಂದು ಕಾಯಿ ಅವ. ಕೆಲವು ಕಡೆಗೆ ಏನದಂದ್ರ ಈ ಬಿಸಿಲಿನ ತಾಪ ಹೆಚ್ಚಿಗೆ ಆಗ್ಯದ, ಮಳೆ ಇರಲಾರದ ಕಾರಣ ತೇವಾಂಶ ಕಳ್ಕೊಂಡ ಏನದ ಗಿಡದಲ್ಲಿ ಕಾಯಿ ಒಣಗಿ ಕಮರಿ ಹೋಗ್ಬಿಟ್ಟದ. ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಹಣ್ಣುಗಳು ಸರಬರಾಜು ಆಯ್ತು. ದಸರಾ ದೀಪಾವಳಿಗೆ ಹಬ್ಬಕ್ಕ ಇವೇ ಹಣ್ಣುಗಳನ್ನ ಪೂಜೆಗೆ ಇಡತಕ್ಕಂತ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಈ ಸರಿ ಹಣ್ಣು ಇರಲಾರ್ದಕ್ಕ ನಮ್ಮ ರೈತರಿಗೆ ಮುಂಗಾರ್ಗ ಹೆಸರು ತೊಗರಿ ಹತ್ತಿಗೆ ಬರಗಾಲ ಬಂದ್ರ ಇವತ್ತ ನಂಬಲ್ಲಿ ಚಿತಾಪಲ ಹಣ್ಣಿ ಕೂಡ ಇವತ್ತ ಬರಗಾಲ ಆಗ್ಯದ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5ರಂದು ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ಧಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟ್ರಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲದ್ದಾಖ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರ ವಿರುದ್ಧ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ ಮೂವರು ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ ಮೂವರ ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ ಮುಖ್ಯಸ್ಥರು, ಸಿಡ್ಯಾಕ್ ಬೆಂಗಳೂರು. ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ HOD ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
0: ಈ IoT ಅಂತ ಅಂದ್ರೆ ಏನು ಅಂತ ಸರಳವಾಗಿ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ?
2: ಖಂಡಿತವಾಗಿ. ನಾವು ನಮ್ಮ ಸುತ್ತಮುತ್ತ ತುಂಬಾ IoT ಡಿವೈಸಸ್ ಅನ್ನು ಬಳಸುತ್ತಿದ್ದೇವೆ, ಆದ್ರೆ ಅದು IoT ಎಂದು ನಮಗೆ ಗೊತ್ತಿರುವುದಿಲ್ಲ. ಮೇಡಮ್, ನೀವು ಹಾಕಿರೋ ಸ್ಮಾರ್ಟ್ ವಾಚ್ ಕೂಡ IoTಗೆ ಒಳ್ಳೆ ಎಕ್ಸಾಂಪಲ್.
0: ಹೌದಾ? ನಿಜನಾ? ನನ್ ಗೊತ್ತೇ ಇರಲಿಲ್ಲ.
2: ಹೌದು, 2010ರಲ್ಲಿ ನೀವು ಪ್ರತಿದಿನ ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಬಹುಶಃ 3,000 ಅಥವಾ 4,000 ಸ್ಟೆಪ್ಸ್ ಇರಬಹುದೇನೋ.
2: ಆದ್ರೆ 20 ಸೆಪ್ಟೆಂಬರ್ 2026 ರಂದು ನೀವು ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಒಂದ್ ನಿಮಿಷ ಸರ್, ನಾನು ಚೆಕ್ ಮಾಡಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಿ ಹೇಳೋದಾದ್ರೆ 4,623 ಸ್ಟೆಪ್ಸ್ ಇರಬಹುದು.
2: ಕಂಗ್ರಾಚುಲೇಷನ್ಸ್, ನೀವು IoT ಯೂಸರ್ ಆಗಿದ್ದೀರಾ. ಸ್ಮಾರ್ಟ್ ವಾಚ್ ನಲ್ಲಿ ಇರುವ ಸೆನ್ಸರ್ಸ್ ನಿಮ್ಮ ಸ್ಟೆಪ್ಸ್, ಹಾರ್ಟ್ ರೇಟ್ ಹಲವು ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡುತ್ತವೆ. ಈ ಇನ್ಫಾರ್ಮೇಶನ್ ನಿಮ್ಮ ಸ್ಮಾರ್ಟ್ ಫೋನ್ಗೆ, ಅಲ್ಲಿಂದ ಕ್ಲೌಡ್ಗೆ ಹೋಗಿ ನಮಗೆ ಸಿಂಪಲ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಸಿಗುತ್ತದೆ.
0: ಇನ್ನು ಕೆಲವು ಉದಾಹರಣೆಗಳನ್ನ ಕೊಡಬಹುದಾ ಇನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ?
2: ಆಫ್ ಕೋರ್ಸ್ ಮೇಡಮ್. ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್, ಇವೆಲ್ಲ IoT ಎಕ್ಸಾಂಪಲ್ಸ್.
0: IoTಗೆ ಸಿಂಪಲ್ ಆಗಿ ಡೆಫಿನೇಷನ್ ಕೊಡೋದಾದ್ರೆ, ಅಂದ್ರೆ IoT ಅಂತಂದ್ರೆ ಏನು ಅಂತ ಇನ್ನು ಸರಳವಾಗಿ ಹೇಳೋದಾದ್ರೆ,
2: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸಿಸ್ಟಮ್ ಸೆನ್ಸ್, ಥಿಂಕ್, ಟಾಕ್, ಆಕ್ಟ್ ಮಾಡಿದ್ರೆ ಅದನ್ನು IoT ಎಂದು ಹೇಳ್ಬೋದು. ಮೊದಲೇ ಅದು ಏನು ಸೆನ್ಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್, ಏರ್ ಪ್ರೆಷರ್, ಲೈಟ್ ಇಂಟೆನ್ಸಿಟಿ ಮುಂತಾದವುಗಳನ್ನು, ಆಮೇಲೆ ಸೆನ್ಸರ್ ಇಂತ ಬಂದ ಡೇಟಾವನ್ನು ಪ್ರೋಸೆಸ್ ಮಾಡಿ ಮೀನಿಂಗ್ ಫುಲ್ ಇನ್ಫಾರ್ಮೇಶನ್ ಪಡೆಯಬೇಕು. ಉದಾಹರಣೆಗೆ ಸ್ಮಾರ್ಟ್ ವಾಚ್ ನಲ್ಲಿ ಸೆನ್ಸರ್ ಮೆಷರ್ ಮಾಡಿದ ಸ್ಟೆಪ್ಸ್ ಇಂತ ಕ್ಯಾಲೋರೀಸ್ ಬರ್ನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಆಮೇಲೆ ಅದು ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ವೈರ್ಲೆಸ್ ಆಗಿ ಅಥವಾ ಇಂಟರ್ನೆಟ್ ಮೂಲಕ. ಕೊನೆಗೆ ಆ ಡೇಟಾವನ್ನು ಯೂಸರ್ಗೆ ಸ್ಯೂಟಬಲ್ ಫಾರ್ಮ್ಯಾಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಥವಾ ಅದರ ಆಧಾರದ ಮೇಲೆ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು. IoT ಅನ್ನು ಎನೇಬ್ಲರ್ ಅಂತ ಕೂಡ ಕರೀತಾರೆ.
0: ಇನ್ನು ನೀವು ಸ್ಮಾರ್ಟ್ ಎನರ್ಜಿ ಮೀಟರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಹೇಗ್ ವರ್ಕ್ ಮಾಡುತ್ತೆ?
2: ಸ್ಮಾರ್ಟ್ ಎನರ್ಜಿ ಮೀಟರ್ ಅಂದ್ರೆ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ AMI ಅಥವಾ ಸ್ಮಾರ್ಟ್ ಗ್ರಿಡ್ ಅನ್ನು ದೊಡ್ಡ IoT ಸಿಸ್ಟಮ್ ನ ಒಂದು ಕಂಪೋನೆಂಟ್. ಸ್ಮಾರ್ಟ್ ಎನರ್ಜಿ ಮೀಟರ್ ಅನ್ನು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುತ್ತಾರೆ. ಇದು ನಾವು ಕನ್ಸ್ಯೂಮ್ ಮಾಡುವ ಎನರ್ಜಿ, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಕ್ವಾಲಿಟಿ ಮುಂತಾದ ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡಿ ಸರ್ವರ್ ಗೆ ಕಳಿಸುತ್ತದೆ. ಸರ್ವರ್ ನಲ್ಲಿ ಈ ಡೇಟಾ ಯೂಸ್ ಮಾಡಿ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಮೀಟರ್ ರೀಡಿಂಗ್ ಮ್ಯಾನ್ಯಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಪೀಕ್ ಅವರ್ಸ್ ನಲ್ಲಿ ಅಡಿಷನಲ್ ಪವರ್ ಡಿಮ್ಯಾಂಡ್ ಎಷ್ಟು ಇರಬಹುದು ಅಂತ ಪವರ್ ಸಪ್ಲೈ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡಿ ಪ್ಲಾನಿಂಗ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಿಮ್ಮ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಇಂದ ಜನರೇಟ್ ಆಗುವ ಪವರ್ ಅನ್ನು ಮಾರಾಟ ಮಾಡಲು ಸಹಾಯ ಮಾಡಬಹುದು ಮತ್ತು ಮೊಬೈಲ್ ರೀಚಾರ್ಜ್ ಮಾಡುವ ಹಾಗೆ ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಪ್ಷನ್ ಕೂಡ ಕೊಡಬಹುದು.
0: ಶಂಜಿತ್ ಅವರೇ, ಆಗ್ಲೇ ನೀವು ಹೇಳ್ತಾ IoT ಅನ್ನ ಎನೇಬ್ಲರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ, ಯಾಕೆ ಹಾಗೆ ಕರೀತಾರೆ?
2: ಯಾಕೆಂದ್ರೆ IoT ತನ್ನಿಂದ ತಾನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಅದು ಬೇರೆ ಸೊಲ್ಯೂಷನ್ಸ್ ಪಾಸಿಬಲ್ ಆಗುವಂತೆ ಮಾಡುತ್ತದೆ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ. ಎಐಗೆ ರಿಯಲ್ ವರ್ಲ್ಡ್ ಇಂತ ಡೇಟಾ ಬೇಕು. ಆ ಡೇಟಾ ಅನ್ನು ಐಒಟಿ ಸಪ್ಲೈ ಮಾಡುತ್ತದೆ. ಟ್ರಾಫಿಕ್ ಕ್ಯಾಮರಾಗೆ ಎಐ ಕನೆಕ್ಟ್ ಮಾಡಿದರೆ ವೆಹಿಕಲ್ಸ್ ನ ಕೌಂಟ್ ಮಾಡಬಹುದು. ಆದರೆ ಕ್ಯಾಮರಾ ಕನೆಕ್ಟೆಡ್ ಆಗಿರೋದ್ರಿಂದ ಮಾತ್ರ ಆ ಡೇಟಾ ಸಿಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐಒಟಿ ಐಸ್ ಮತ್ತು ಇಯರ್ಸ್ ಇದಂತೆ, ಎಐ ಬ್ರೈನ್ ಇದಂತೆ. ಐಒಟಿ ನೋಡಿದ ಮತ್ತು ಕೇಳಿದ ಇನ್ಫಾರ್ಮೇಶನ್ ಅನ್ನು ಎಐ ಇಂಟರ್ಪ್ರೆಟ್ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್, ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ ನ ಲೈವ್ ಡಿಜಿಟಲ್ ಕಾಪಿ. ಅದು ಫ್ಯಾಕ್ಟರಿ ಮೆಷಿನ್ ಆಗಿರಬಹುದು, ಬ್ರಿಡ್ಜ್ ಆಗಿರಬಹುದು, ಅಥವಾ ಹೋಲ್ ಸಿಟಿ ವಾಟರ್ ನೆಟ್ವರ್ಕ್ ಆಗಿರಬಹುದು. ರಿಯಲ್ ಆಬ್ಜೆಕ್ಟ್ ಮೇಲೆ ಇರುವ ಸೆನ್ಸರ್ಸ್ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಮಾಡಿ ಡಿಜಿಟಲ್ ಕಾಪಿಯನ್ನು ಅಪ್ಡೇಟ್ ಮಾಡುತ್ತವೆ. ಆಮೇಲೆ ಎಂಜಿನಿಯರ್ಸ್ ರಿಯಲ್ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡದೆ ಡಿಜಿಟಲ್ ಕಾಪಿ ಮೇಲೆ ಟೆಸ್ಟ್ ಮಾಡಬಹುದು. ಉದಾಹರಣೆಗೆ ಸಮ್ಮರ್ ನಲ್ಲಿ ಡಿಮ್ಯಾಂಡ್ ಡಬಲ್ ಆದ್ರೆ ಏನಾಗುತ್ತದೆ ಅಂತ ಟೆಸ್ಟ್ ಮಾಡಬಹುದು.
0: ಕೇಳಿದ್ರಲ್ಲ ಶ್ರೋತೃಗಳೇ, ಐಒಟಿ ಕಣ್ಣು ಮತ್ತು ಕಿವಿ ಇದ್ದಂತೆ, ಎಐ ಬ್ರೈನ್ ಇದ್ದಂತೆ, ಈ ಮೂರು ಸೇರಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಬರುತ್ತೆ. ಅದು ಇನ್ಫಾರ್ಮೇಶನ್ ನ ಇಂಟರ್ಪ್ರೆಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಅಥವಾ ಟ್ರಾಫಿಕ್ ನಲ್ಲಿ ನೀವು ನೋಡಬಹುದು ಎಷ್ಟು ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ನೋಡಿ ತನ್ನಿಂದ ತಾನೇ ಟ್ರಾಫಿಕ್ ಸಿಗ್ನಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ ಐಒಟಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಉದಾಹರಣೆಯಾಗಿ ತಗೊಳ್ಬಹುದು ಅನ್ಸತ್ತೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಕೆಲಸ ಸರಾಗವಾಗಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾವಿರಾರು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲಾ ಡಿವೈಸಸ್ ಒಂದು ಕಡೆ ಕಲೆಕ್ಟ್ ಮಾಡೋದು ಹೇಗೆ, ಒಂದಕ್ಕೊಂದು ಅದು ಹೊಂದಿಕೊಳ್ಳುತ್ತಾ?
2: ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಬೇಕು. ಅಂದ್ರೆ ISO ಮತ್ತು IEC ನ ಜಾಯಿಂಟ್ ಕಮಿಟಿ ಐಒಟಿ ಮತ್ತು ಡಿಜಿಟಲ್ ಟ್ವಿನ್ಸ್ ಗೆ ಕಾಮನ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಮತ್ತು ವೊಕ್ಯಾಬುಲರೀಸ್ ಪಬ್ಲಿಷ್ ಮಾಡುತ್ತದೆ. ಇಂಡಿಯಾ ಕೂಡ ಈ ವರ್ಕ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದೆ. ಇವತ್ತಿನ ಫೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಇರುವಂತೆ ಡೇಟಾಗೆ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ಒಂದು ಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಸೆನ್ಸರ್ ಬೇರೆ ಸಿಟಿನಲ್ಲಿ ಡೆವಲಪ್ ಮಾಡಿದ ಪ್ಲಾಟ್ಫಾರ್ಮ್ ಜೊತೆ ವರ್ಕ್ ಮಾಡಲು ಸ್ಟ್ಯಾಂಡರ್ಡ್ ಸಹಾಯ ಮಾಡುತ್ತವೆ. ಅಂದ್ರೆ ಡಿವೈಸಸ್ ಒಂದೊಂದು ಜೊತೆ ಕಮ್ಯುನಿಕೇಟ್ ಮಾಡಲು ಒಂದು ಕಾಮನ್ ಲ್ಯಾಂಗ್ವೇಜ್ ಇದಂತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂತೆ ಡಿವೈಸ್ ಗೆ ಕೂಡ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಮಾಡುವ ಲ್ಯಾಂಗ್ವೇಜಸ್ ಇರುತ್ತವೆ.
0: ಈ ಒಂದು ಉತ್ತರದಿಂದ ನಮ್ಮ ಶ್ರೋತೃಗಳಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನು ಈ ಐಒಟಿ ಅನ್ನ ಪುಷ್ ಮಾಡ್ತಾ ಇರುವಂತಹ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಯಾವುದು?
2: ಮೊದಲೇ ಏನದು, ಎಡ್ಜ್ ಕಂಪ್ಯೂಟಿಂಗ್. ಪ್ರತಿ ರೀಡಿಂಗ್ ಅನ್ನು ಡಿಸ್ಟೆಂಟ್ ಕ್ಲೌಡ್ ಗೆ ಕಳುಹಿಸುವರ ಬದಲು ಡಿವೈಸ್ ಹತ್ತಿರ ಇರುವ ಸ್ಮಾಲ್ ಕಂಪ್ಯೂಟರ್ ಅಂದ್ರೆ ಎಡ್ಜ್ ಗೇಟ್ ವೇ ಅಲ್ಲಿ ಡೇಟಾನ ಪಾರ್ಟ್ ಆಗಿ ಅನಲೈಸ್ ಮಾಡಬಹುದು. ಇದರಿಂದ ರೆಸ್ಪಾನ್ಸ್ ಫಾಸ್ಟ್ ಆಗುತ್ತದೆ. ನೆಟ್ವರ್ಕ್ ವೀಕ್ ಇದ್ದರೂ ಸಿಸ್ಟಮ್ ವರ್ಕ್ ಮಾಡಬಹುದು. ರೂರಲ್ ಏರಿಯಾಸ್ ನಲ್ಲಿ ಇದು ತುಂಬಾ ಯೂಸ್ಫುಲ್. ಎರಡನೇದು ಟೈನಿ ML, ಅಂದ್ರೆ ಮೈಕ್ರೋ ಕಂಟ್ರೋಲ್ ಒಳಗಡೆ ಸ್ಮಾಲ್ AI ಮಾಡೆಲ್ಸ್ ರನ್ ಮಾಡಬಹುದು. ಮೂರನೆಯದು 5G ಮತ್ತು ಸ್ಯಾಟಲೈಟ್ IoT. ಇವುಗಳು ಕನೆಕ್ಟಿವಿಟಿ ಇಲ್ಲದ ಅಥವಾ ಕನೆಕ್ಟಿವಿಟಿ ಕಡಿಮೆ ಇರುವ ಏರಿಯಾಸ್ ಗೆ ಕೂಡ ಕನೆಕ್ಟಿವಿಟಿ ತರುತ್ತವೆ.
0: ಶಂಚಿತ್ ಅವರೇ, ಈ ಐಒಟಿ ಡೆವಲಪ್ಮೆಂಟ್ ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಈ ಐಒಟಿ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಏನ್ ಮಾಡ್ತಾ ಇದೆ?
2: ಸಿಡ್ಯಾಕ್ ಬೆಂಗಳೂರಿನಲ್ಲಿ ನಾವು ಇಂಡಸ್ ಐಒಟಿ ಕಿಟ್ ಮತ್ತು ಐಒಟಿ ಲ್ಯಾಬ್ ಕಿಟ್ ತರ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಇವುಗಳನ್ನು ಯೂಸ್ ಮಾಡಿ ರಿಯಲ್ ಸೊಲ್ಯೂಷನ್ಸ್ ಪ್ರೊಟೋಟೈಪ್ ಮಾಡುತ್ತಾರೆ. ಸಿಡ್ಯಾಕ್ ಬೆಂಗಳೂರು ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸಿಟೀಸ್ ಗೆ ಐಒಟಿ ಸೊಲ್ಯೂಷನ್ಸ್, ಸ್ಮಾರ್ಟ್ ವಾಟರ್ ಮೀಟರ್ಸ್, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸ್ಮಾರ್ಟ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಪೋಸ್ ಕಿಯೋಸ್ಕ್, ಆಟೋಮೋಟಿವ್ ಐಒಟಿ, ಆಟೋಮೋಟಿವ್ ಸೆಕ್ಯೂರಿಟಿ, ಇಂಡಿಜಿನಸ್ ಡ್ರೋನ್ ಪ್ಲಾಟ್ಫಾರ್ಮ್ ಇಂಡಸ್ಕಾಪ್ಟರ್ ಮತ್ತು ಸಿಸ್ಟಮ್ ಲೆವೆಲ್ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ವ್ಯಾಲಿಡೇಷನ್ ಸಿಸ್ಟಮ್ ಕೂಡ ಡೆವಲಪ್ ಮಾಡಿದೆ. ನಾವು ಡೆವಲಪ್ ಮಾಡುವ ಟೆಕ್ನಾಲಜೀಸ್ ಮೂಲಕ ಸ್ಯೂಟಬಲ್ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೇವೆ. ನಾಲೆಜ್ ನ ಪ್ರೋಲಿಫರೇಟ್ ಮಾಡುತ್ತೇವೆ. ಫೆಲೋ ರಿಸರ್ಚರ್ಸ್ ತಮ್ಮ ಸೊಲ್ಯೂಷನ್ಸ್ ಬಿಲ್ಡ್ ಮಾಡಲು ಎನೇಬಲ್ ಮಾಡುತ್ತೇವೆ ಮತ್ತು ನಮ್ಮ ದೇಶದ ಸಿಟಿಸನ್ಸ್ ಗೆ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ ನಲ್ಲಿ ಇಂಡಿಜಿನಸ್ ಟೆಕ್ನಾಲಜೀಸ್ ಮೂಲಕ ಸಪೋರ್ಟ್ ಮಾಡುತ್ತೇವೆ.
0: ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬರಬಹುದು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಇದರಿಂದ ನಮಗೆ ಏನು ಲಾಭ, ನಾವು ಹೇಗೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು, ನಮಗೂ ಅವಕಾಶಗಳು ಇದೆಯಾ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸೋದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಐಒಟಿ ಕಲಿಕೆಗೆ ಪ್ರತಿ ಲೆವೆಲ್ ಗೆ ಒಂದು ಲ್ಯಾಡರ್ ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಬೇಕಾಗಿರುವುದು ಒಂದು ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್, ಒಂದು ಸೆನ್ಸರ್ ಮತ್ತು ಒಂದು ಲ್ಯಾಪ್ಟಾಪ್. ಇದರಿಂದ ಸಿಂಪಲ್ ಗೂಗಲ್ ವಾಟರ್ ಲೆವೆಲ್ ಅಲರ್ಟ್ ಅಥವಾ ಟೆಂಪರೇಚರ್ ಲಾಗರ್ ಬಿಲ್ಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಪ್ಲೆಂಟಿ ಆಫ್ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಸ್ಟ್ರಕ್ಚರ್ ಲರ್ನಿಂಗ್ ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ ನಾಸ್ಕಾಂ ಜೊತೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ರೋಗ್ರಾಂ ರನ್ ಮಾಡುತ್ತದೆ. ಇದು 10 ಎಮರ್ಜಿಂಗ್ ಟೆಕ್ನಾಲಜೀಸ್ ಕವರ್ ಮಾಡುತ್ತದೆ, ಅದರಲ್ಲಿ ಐಒಟಿ ಕೂಡ ಒಂದು. ಫೌಂಡೇಶನ್ ಕೋರ್ಸ್ ಯೂಶಲಿ ಬಂತು 40-60 ಅವರ್ಸ್ ಇರುತ್ತವೆ. ಸಿಡ್ಯಾಕ್ ಸೆಂಟರ್ಸ್ ಬ್ರಿಡ್ಜ್ ಕೋರ್ಸಸ್ ಆಫರ್ ಮಾಡುತ್ತವೆ. ಇವುಗಳು ರಿಯಲ್ ಟೂಲ್ಸ್, ಪ್ಲಾಟ್ಫಾರ್ಮ್ಸ್ ಮತ್ತು

0: ಹಾರ್ಡ್ವೇರ್ ಜೊತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್ ಕೊಡುತ್ತವೆ. ಗ್ರಾಜ್ಯುಯೇಟ್ಸ್ ಕರಿಯರ್ ಮಾಡಲು ಬಯಸಿದರೆ ಸಿಡ್ಯಾಕ್ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಪಿಜಿ ಡಿಪ್ಲೊಮಾಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್ ಆಫರ್ ಮಾಡುತ್ತದೆ. ಅಡ್ಮಿಷನ್ ಸಿಡ್ಯಾಕ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಸಿಕ್ಯಾಟ್ ಮೂಲಕ ನಡೆಯುತ್ತದೆ. ಸಿಕ್ಯಾಟ್ ವರ್ಷಕ್ಕೆ 2 ಸಲ ಕಂಡಕ್ಟ್ ಆಗುತ್ತದೆ.
1: ಫೌಂಡೇಶನ್ ಕೋರ್ಸ್ಗೆ ಸಾಮಾನ್ಯವಾಗಿ 40-60 ಗಂಟೆಗಳು ಮಾತ್ರ ಆಗುತ್ತೆ. ಅಷ್ಟರಲ್ಲಿ ಇವರು ಖಂಡಿತವಾಗಿ ಇದನ್ನ ಕಲಿಬಹುದು, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಸಿಡ್ಯಾಕ್ ನಲ್ಲಿ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಕೊನೆಯದಾಗಿ ಒಬ್ಬ ಬಿಗಿನರ್ಸ್ ಗೆ ನಿಮ್ಮ ಸಲಹೆ ಏನು?
0: ಒಂದು ಕಂಪ್ಲೀಟ್ IoT ಚೈನ್ ನ ಎಂಡ್ ಟು ಎಂಡ್ ಬಿಲ್ ಮಾಡಿ. ಅಂದ್ರೆ ಸೆನ್ಸರ್, ಮೈಕ್ರೋ ಕಂಟ್ರೋಲರ್, MQTT ಮೂಲಕ ಮೆಸೇಜ್, ನಿಮ್ಮ ಫೋನ್ ನಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್. ಇದನ್ನು ನೀವು ಒನ್ಸ್ ಕಂಪ್ಲೀಟ್ ಮಾಡಿದ್ರೆ IoT ನ ಪ್ರತಿ ಲೇಯರ್ ಹೇಗೆ ವರ್ಕ್ ಮಾಡುತ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತದೆ.
1: ಶಂಜಿತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ IoT ಬಗ್ಗೆ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಶ್ರೋತೃಗಳೇ, ಇಂದು ನಾವು IoT ಅನ್ನ 4 ಲೇಯರ್ಸ್ ಅಂದ್ರೆ ಡಿವೈಸ್, ಕನೆಕ್ಟಿವಿಟಿ, ಪ್ಲಾಟ್ಫಾರ್ಮ್ ಮತ್ತು ಅಪ್ಲಿಕೇಶನ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇರುವ IoT ಡಿವೈಸ್ ಗಳನ್ನ ಗಮನಿಸೋಣ, ನೋಡುವ ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಳೋಣ. ಇದನ್ನ ನಾವು ಹೇಗೆ ಕಲಿಯಬಹುದು, ಇದರ ಬಗ್ಗೆ ಹೇಗೆ ಆಸಕ್ತಿಯನ್ನ ಮೂಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ IoT ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನಮಸ್ಕಾರ.
2: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:08. ಕೆಲವು ಪ್ರಕಟಣೆಗಳು.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
0: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
0: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
0: ದರಾ ಬೇಂದ್ರೆ ಅವರ
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೆಳಗರೆ ಇಂದು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಭಂಜತನಕ್ಕೆ ಹೋಮಿಯೋಪತಿ ಪರಿಹಾರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ಸವಿತಾ ಎಫ್ ನಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದು 8:30 ದಿನಾಂಕ 4/10/2026 ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ರಾಯಚೂರಿನ ವಿಶ್ವ ಪ್ರಕಾಶನ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿದ ಸಾಹಿತಿಗಳಾದ ಶ್ರೀ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ. ಪ್ರಾಯೋಜಕರು SLV ಕಂಪ್ಯೂಟರ್ಸ್ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಭೀಮನಬೆಂಚಿ.

ಇಂದು 12:05 ವನಿತಾ ವಿಹಾರದಲ್ಲಿ ಕವನ ವಾಚನ ಮಾನಸ್ ವಿಜಯಕ್ಕೆ ಅವರಿಂದ, ಕತೆ ಕಾದಿದೆ ಕನಸೊಂದು ಸುಜಾತಾ ಸುಧಾರಾಮ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆಗೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಅಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನ್ನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7ರಂದು ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ದತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಸಮಾಜದ ಯಾವುದೇ ವರ್ಗವೂ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ಧಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10ರವರೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರ.

0: ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ದತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ ನಾಲ್ಕು ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು ಮರುಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ. ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ದತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನೆ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ ಎರಡನೇ ಪಂದ್ಯ ಇದೇ 9ರಂದು ರಾಂಚಿಯಲ್ಲಿ ನಡೆಯಲಿದೆ. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೊಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ದ ಜೊಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ ಎರಡನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿ ಮಿನಾರ್ ಗಾಯದ ಬೆನ್ನಲ್ಲಿ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೊಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿಂಡ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ದ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ದ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ದ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿಜಿ ರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೊಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಅರುಣ್ ಮಾಲಿಕ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಗೀತೆಯನ್ನು, ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ಆಗಿದೆ ಅರ್ಜುನ್ ಜೆನ್ನಾ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂಥ ಚಿತ್ರ ಪರಮಾತ್ಮ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಸಂಗೀತ ವಿ ಹರಿಕೃಷ್ಣ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಗೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಕೇಳಿ ಜಾಕಿ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಯೋಗರಾಜ್ ಭಟ್ ಅವರದು ಮತ್ತು ಸಂಗೀತ ವಿ ಹರಿಕೃಷ್ಣ.

ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ITU build-a-thon on AI agents for 5G networks, AI safety, India-UK panel, robotics for youth challenge, and other global technology programs. It will bring together over 1.5 lakh attendees, over 500 exhibitors and partners, over 600 startups, and over 900 thought leaders. Prime Minister Narendra Modi and Swiss President Guy Parmelin will address the second India EFTA Prosperity Summit 2026 at Bharat Mandapam today to mark the first anniversary of the India EFTA Trade and Economic Partnership Agreement, TEPA. The summit will bring together senior government officials, industry leaders and key stakeholders from India and EFTA states, Switzerland, Norway, Iceland and Liechtenstein to further strengthen economic cooperation, foster business partnerships and unlock new opportunities in trade, investment, technology collaboration and innovation. With the theme Building a $100 billion investment partnership, creating 1 million jobs in India, the summit will focus on reviewing TEPA progress, announcing new investments, strengthening industry-government collaboration, and exploring opportunities across key sectors. This is Akashvani giving you the news.
1: News that keeps you informed. Follow us on X at AIR News Alerts and on Public at AIR News Alerts.
0: President Draupadi Murmu is currently on a three-day official visit to Himachal Pradesh. On arriving in Bilaspur yesterday, she attended the first convocation ceremony of AIIMS Bilaspur, where she conferred medals and degrees upon meritorious students. On the second day of her visit today, the president is scheduled to visit the Atal Tunnel Rohtang. We have more from a correspondent.
2: On the second day of her three-day visit to Himachal Pradesh, President Draupadi Murmu is scheduled to visit Atal Tunnel Rohtang today. She will visit both the northern and southern portals of the tunnel and receive information about the historic tunnel from officials of the Border Roads Organization. In the afternoon, President Murmu will also offer prayers at the famous Hidimba Temple in Manali. Elaborate security arrangements have been put in place in Manali, Atal Tunnel Rohtang and surrounding areas in view of the President's visit. Ritesh Kapoor, Akashwani News, Manali.
0: A 4.9 magnitude earthquake struck Uttarakhand's Chamoli district last night, sending tremors across several parts of the state and parts of Delhi NCR. According to the National Center for Seismology, NCS, the earthquake occurred at around 10:24 p.m. with its epicenter in Chamoli at a depth of approximately 13 kilometers. The Reserve Bank of India will announce its bi-monthly monetary policy today, with several experts expecting a rate hike after nearly 3.5 years as inflation pressures rise due to the continuing West Asia conflict. The last repo rate hike was in February 2023, when the RBI raised the rate by 0.25% to 6.50%. It then kept the rate unchanged through 2023-24, before beginning its rate cut cycle in 2025. Currently, the RBI's policy repo rate stands at 5.25%. Prime Minister Narendra Modi has completed 25 years in public service, a journey defined by the mantra of Jan Seva, Se Desh Seva, and a relentless commitment that continues. Guided by this vision for Seva and Sushasan, the government has been ceaselessly working towards achieving the goal of a Viksit Bharat by 2047. Through inclusive development and social empowerment, this dedication is transforming lives. Today, in a special series, we bring you an instance of how this vision has been translated into action through the Sagarmala program.
3: India's maritime sector has been the backbone of the country's trade and has grown manifold over the years. To harness its more than 11,000 kilometer long coastline, around 14,500 kilometers of potentially navigable waterways and strategic location on key international maritime trade routes, the government launched the Sagarmala program in 2015 under the leadership of Prime Minister Narendra Modi. The program aims to promote port-led development by modernizing ports, improving connectivity, promoting coastal shipping, and strengthening coastal communities. Prime Minister Narendra Modi has emphasized harnessing India's maritime potential to drive economic growth and development.
4: Bharat Sarkar ne Rajya Sarkar ke sahyog se Sagarmala Pariyojana ke tahat port infrastructure ko upgrade kiya hai. Port connectivity ko bhi badhaya hai.
3: For Goa, a state with strong maritime heritage, extensive waterways and the Mormugao port, Sagarmala is creating new opportunities by strengthening port infrastructure, inland waterways and cruise tourism. Captain of Ports Goa, Octavio Rodriguez, told Akashwani about the work being undertaken under the Sagarmala program in the state.
5: It is going to change many jetties. Now see, another 10 jetties we are going to get, already approved. Only thing now we need to install it. They are all floating jetties which will take care of the tourism activities over there, passengers for transportation system, because we are going to also come up with a auto metro. Yeah.
3: Goa has so far completed 10 Sagarmala projects with an investment of over 840 crore rupees. These projects are strengthening maritime infrastructure and improving connectivity across the state. Mahesh Sopre, Akashwani News, Panji.
0: In the Meteorological Department, IMD has forecast heavy rainfall over Nagaland, Manipur, Mizoram and Tripura today. IMD has also predicted thunderstorms with lightning and gusty winds over east-west Uttar Pradesh, Bihar, Haryana, Chandigarh, Delhi and Himachal Pradesh today. Similar conditions are likely to prevail over Jharkhand, Chhattisgarh, Kerala, Odisha, Punjab, Uttarakhand, West Bengal and Sikkim. Met Department has said the national capital is expected to witness partly cloudy skies. In a major overhaul of the state's madrasa education system, the West Bengal government has abolished the Madrasa Education Commission. Chief Minister Subhendu Adhikari announced yesterday that the commission has been merged with the School Service Commission, bringing madrasa recruitment under the SSC from now on. India defeated West Indies for 8 wickets in the opening T20I in Lucknow last night to take a 1-0 lead in the 5-match series. Put into bat, West Indies were bowled out for 171 in 19.1 overs. Chasing a target of 172, India comfortably reached the target in just 14.4 overs, losing only 2 wickets. And now for a look at today's newspapers, it's over to Tanvi Khurana.
6: Thank you, Abhishek. Cabinet lauds Narendra Modi on 25 years as head of government, leads Hindustan Times. BJP to launch yatras to mark Modi's 25 years in public life, reports the Asian Age. The opposition's protest in central Delhi that lasted for 9 hours yesterday is noticed prominently by the dailies. Opposition hits the street against CEC, its leaders detained, leads the Indian Express, adding Parliament Street shuts down for much of the day. BJP accuses opposition for fomenting anarchy, says the Pioneer. AIR Marshal Ashutosh Dixit to be next IAF chief, informs the Pioneer. And finally, master storyteller Jeffrey Archer dies at 86, reports the Financial Express. The paper writes, British novelist, former politician, leaves a lasting literary legacy. And with that, it's back to you, Abhishek.
0: Thank you, Tanvi. And now, before we end the bulletin, the headlines once again. Prime Minister Narendra Modi completes 25 years as head of a government. Union Cabinet passes resolution to commemorate this landmark achievement. Government notifies 375 permissible works under Viksit Bharat G. Ramji scheme, marking 41% expansion from the previous 266 works. Prime Minister Modi interacts with board members of Global System for Mobile Communications Association, says technology must become a tool for inclusive and sustainable development. RBI to announce bi-monthly monetary policy this morning. IMD forecasts heavy rain in Nagaland, Manipur, Mizoram and Tripura today. And in men's cricket, India beat West Indies by 8 wickets. And with that, we end the morning news. Have a nice day.
7: Akashvani, Ayushvani, Prayojita Karyakrama, Ayurveda, Yoga, Prakriti Chikitse, Yunani, Siddha Hagu Sauripa, Homeopathy, Isamagra Chikitsa Paddhatigala Mahiti Sarani, Ayushvani, Karyakramada Prayojakaru, Rashtriya Ayush Abhiyana, Ayush Ilake, Karnataka Sarkara, Keli Ayushvani.
8: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ, ಜಿಲ್ಲೆ ಗದಗ್. ಇಂದು ನಾನು ಮಾತನಾಡಲಿರುವ ವಿಷಯ ಬಂಜೆತನ ಅಥವಾ ಇನ್ಫರ್ಟಿಲಿಟಿ. ಬಂಜೆತನ ಎಂದರೆ ದಂಪತಿಗಳು ನಿಯಮಿತವಾಗಿ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಸಹ 1 ವರ್ಷದೊಳಗೆ ಗರ್ಭಧಾರಣೆ ಆಗದಿರುವ ಸ್ಥಿತಿ. ಬಂಜೆತನಕ್ಕೆ ಹಲವಾರು ಕಾರಣಗಳಿವೆ. ಇದು ಕೇವಲ ಮಹಿಳೆಯರ ಸಮಸ್ಯೆ ಮಾತ್ರವಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಮಹಿಳೆಯರಲ್ಲಿ ಬಂಜೆತನಕ್ಕಿರುವ ಕಾರಣಗಳೆಂದರೆ ಅಂಡಾಣೋತ್ಪತ್ತಿಯ ಸಮಸ್ಯೆ, PCOS, ಹಾರ್ಮೋನ್ಗಳ ಅಸಮತೋಲನ, ಎಂಡೋಮೆಟ್ರಿಯೋಸಿಸ್, ಫೆಲೋಪಿಯನ್ ನಾಳಗಳಲ್ಲಿರುವ ಸೋಂಕು ಅಥವಾ ಬ್ಲಾಕೇಜ್, ಗರ್ಭಕೋಶದಲ್ಲಿನ ಗಡ್ಡೆಗಳು, ಗರ್ಭಕೋಶದಲ್ಲಿನ ಪೊರೆ ಹಾಗೂ ಇತರ ರಚನಾತ್ಮಕ ಸಮಸ್ಯೆಗಳು. ಪುರುಷರಲ್ಲಿಯ ಬಂಜತನಕ್ಕೆ ಕಾರಣಗಳೆಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಅತಿ ಕಡಿಮೆ ಇರುವುದು, ಚಲನಶೀಲತೆ ಕಡಿಮೆ ಇರುವುದು, ವೆರಿಕೋಸೀಲ್ ಸಮಸ್ಯೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮಟ್ಟ ಅತಿ ಕಡಿಮೆ ಇರುವುದು, ವೀರ್ಯಸ್ಕೊಲನ ಸಮಸ್ಯೆ ಮುಂತಾದವುಗಳು. ಪುರುಷ ಹಾಗೂ ಮಹಿಳೆ ಇಬ್ಬರಲ್ಲಿಯೂ ಇರುವ ಜೀವನ ಶೈಲಿ ಹಾಗೂ ಸಾಮಾನ್ಯ ಕಾರಣಗಳೆಂದರೆ ದೀರ್ಘಕಾಲದ ಮಾನಸಿಕ ಒತ್ತಡ, ಮಾನಸಿಕ ಆತಂಕ ಮತ್ತು ನಿದ್ರೆಯ ಕೊರತೆ, ಅನಾರೋಗ್ಯಕರ ಆಹಾರ ಶೈಲಿ, ಜಂಕ್ ಫುಡ್ ಹಾಗೂ ಅತಿ ಸಂಸ್ಕರಿಸಿದ ಆಹಾರಗಳು ಹಾಗೂ ರಾಸಾಯನಿಕ ಭರಿತ ಆಹಾರಗಳ ಅತಿಯಾದ ಸೇವನೆ, ಸ್ಥೂಲಕಾಯ ಅಥವಾ ತೂಕ ಅತಿ ಕಡಿಮೆ ಇರುವುದು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮುಂತಾದ ಕೆಟ್ಟ ಅಭ್ಯಾಸಗಳು ಸಹ ಬಂಜತನಕ್ಕೆ ಕಾರಣಗಳಾಗಿವೆ. ಬಂಜತನಕ್ಕೆ ಕಾರಣವನ್ನು ಪತ್ತೆ ಹಚ್ಚಲು ಮಹಿಳೆಯರಲ್ಲಿ ಅಗತ್ಯವಿದ್ದರೆ ಹಾರ್ಮೋನ್ ಟೆಸ್ಟ್, ಅಲ್ಟ್ರಾಸೌಂಡ್ ಮತ್ತು ಫರ್ಟಿಲಿಟಿ ಎಕ್ಸಾಮಿನೇಷನ್ಗಳನ್ನು ಮಾಡಲಾಗುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗಿ ಸಿಮೆನ್ ಅನಲೈಸಿಸ್ ಎಂಬ ಪರೀಕ್ಷೆಯನ್ನು ಮಾಡಿ ಸ್ಪರ್ಮ್ ಕೌಂಟ್, ಮೋಟಿಲಿಟಿ, ಮಾರ್ಫಾಲಜಿ ಇವುಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಗಳ ಮೂಲಕ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯ. ಬಂಜತನ ನಿವಾರಣೆ ಮಾಡಲು ಪುರುಷ ಮತ್ತು ಮಹಿಳೆ ಇಬ್ಬರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪೌಷ್ಟಿಕಯುತ ಆಹಾರ ಸೇವನೆ ಮಾಡುವುದು, ಹಸಿರು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು, ಬದಾಮ್, ಅಕ್ರೋಡ್ ಹಾಗೂ ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ಸೇವಿಸುವುದು ಉಪಯೋಗಕರವಾಗಿದೆ. ದೈನಂದಿನ ವ್ಯಾಯಾಮದಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದೆ. ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳಬೇಕು. ಪಂಜತನಕ್ಕೆ ಮಹಿಳೆಯರಲ್ಲಿ ಬಳಸುವ ಹಲವಾರು ಹೋಮಿಯೋಪತಿ ಔಷಧಿಗಳೆಂದರೆ ಸಿಪಿಯಾ, ಪಲ್ಸೆಟಿಲಾ, ನ್ಯಾಟ್ರಮ್ಯೂರ್, ಕೆಲ್ಕೇರಿಯಾ ಕಾರ್ಪ್, ಇಗ್ನೇಷಿಯಾ, ಫಾಸ್ಫೋರಿಕ್ ಆಸಿಡ್, ನಕ್ಸೋಮಿಕಾ, ಉಫ್ರಿನಮ್, ಸಿಮಿಸಿಪಿಗಾ, ಸೆಬೈನಾ, ಒವ್ಯಾರಿನಮ್ ಮುಂತಾದವುಗಳು. ಪುರುಷರಲ್ಲಿ ಬಳಸುವ ಔಷಧಿಗಳೆಂದರೆ ಲೈಕೋಪೋಡಿಯಂ, ಆಗ್ನಸ್ ಕ್ಯಾಸ್ಟಸ್, ದಮಿಯಾನ, ಸೆಲೀನಿಯಂ, ಕೆಲಾಡಿಯಂ, ಎಕ್ಸ್ರೇ ಮುಂತಾದವುಗಳು. ಹೋಮಿಯೋಪತಿ ಔಷಧಿಗಳನ್ನು ಬಂಜತನಕ್ಕೆ ಸರಿಯಾದ ಕಾರಣವನ್ನು ಪತ್ತೆ ಹಚ್ಚಿ ದಂಪತಿಗಳಿಬ್ಬರ ಆರೋಗ್ಯವನ್ನು ಪರಿಗಣಿಸಿ ಅಗತ್ಯವಿರುವ ಎಲ್ಲಾ ಚಿಕಿತ್ಸಾ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದೇ ಉತ್ತಮ ವೈದ್ಯಕೀಯ ವಿಧಾನವಾಗಿದೆ. ಸಾರ್ವಜನಿಕರು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಹತ್ತಿರದ ಆಯುಷ್ ಚಿಕಿತ್ಸಾಲಯ, ಆಯುಷ್ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
7: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಂಜೆತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35. ನಮ್ಮ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ರಾಯಚೂರು, ದಿನಾಂಕ 4/10/2026 ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ರಾಯಚೂರಿನ ವಿಶ್ವ ಪ್ರಕಾಶನದ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿದ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪ್ರಾಯೋಜಿತ ಕಾರ್ಯಕ್ರಮದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು SLV ಕಂಪ್ಯೂಟರ್ ರಾಯಚೂರು. ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಪ್ತಕೃತಿಗಳ ಬಿಡುಗಡೆ ಕಾರ್ಯಕ್ರಮವು ಮೊದಲಿಗೆ ಪ್ರತಿಭಾ ಗೋನಾಳ್ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು.

0: ನಂತರ ಸಮೂಹ ಗಾಯನದೊಂದಿಗೆ ನಾಡಗೀತೆಯನ್ನು ಹಾಡಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಸರ್ವರನ್ನ ಸ್ವಾಗತಿಸಿದರು. ಬೆಂಗಳೂರಿನ ಇನ್ಫೋಸಿಯಸ್ ಹಿರಿಯ ಅಭಿಯಂತರರು ಮತ್ತು ವಿಶ್ವ ಪ್ರಕಾಶನದ ಪ್ರಕಾಶಕರಾದ ವಿಶ್ವನಾಥ್ ಶಾಸ್ತ್ರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
1: 1984 ನಮ್ಮ ತಾಯಿ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಮೊದಲ ಕೃತಿ 4 ಪ್ರಕಟಣೆ ಆಯಿತು. ಅದನ್ನ ಪ್ರಕಟಣೆ ಮಾಡಿದವರು ಚಾಗಿಹಿರಿಯ ಮಠದ ಚನ್ನಬಸವ ಶಾಸ್ತ್ರಿಗಳು. ಅವರ ಪುಣ್ಯತಿಥಿ ಅಂಗವಾಗಿ ಆ ಪುಸ್ತಕವನ್ನ ಅವರ ಮಗ ಶ್ರೀ ಎಂ ಪಂಪಾ ಪವಿತ್ರ ಸ್ವಾಮಿಯವರು ಪ್ರಕಟಣೆ ಮಾಡಿ ಎಲ್ಲರಿಗೂ ಉಚಿತವಾಗಿ ಹಂಚಿದರು. ಆ 4 ಮೊದಲ ಕೃತಿಯ ಮುಖಪುಟವನ್ನ ರಚನೆ ಮಾಡಿಕೊಟ್ಟವರು ನಮ್ಮ ಸುದ್ದಿಮೂಲ ಸಂಪಾದಕರಾದ ಶ್ರೀ ಬಸವರಾಜ ಸ್ವಾಮಿಯವರು 1984. 85 ಕರ್ನಾಟಕ ಸಂಘ ರಾಯಚೂರು ಇಲ್ಲಿ ನಾಡೋಜ ಶಾಂತರಸರು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮಹಂತಮ್ಮ ಡಾಕ್ಟರ್ ಶೈಲಜಾ ಉಡ್ಷಣ್ ಮೇಡಮ್ ಅವರು ನಮ್ಮ ತಾಯಿಯವರ ಮೊಟ್ಟ ಮೊದಲ ಕವನ ಸಂಕಲನ ಮರೀಚಿಕೆ 1985 ಕರ್ನಾಟಕ ಸಂಘದಲ್ಲಿ ಬಿಡುಗಡೆ ಆಯಿತು. ಅದಾಗಿ ಒಂದು 2 ನಂತರ 1987 ಅವರ ಸುಸಂಸ್ಕೃತರು ಕಥಾ ಸಂಕಲನ ಬಿಡುಗಡೆ ಆಯಿತು. ಮುನ್ನೂರುವಾಡಿ ಶಾಲೆಯಲ್ಲಿ ಚೇತನ ಸಾಂಸ್ಕೃತಿಕ ಸಂಘ ಅವರು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ್ದು ಆರ್ ಆಂಜನೇಯಲು ಸಾಹೇಬರು, ಅವಾಗಿನ ನಮ್ಮ ರಾಯಚೂರು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಮೊದಲು CMC ಇತ್ತು, ಅವರೇ ಬಿಡುಗಡೆ ಮಾಡಿದರು. ಆಮೇಲೆ ಸುಸಂಸ್ಕೃತರು ಕಥಾ ಸಂಕಲನಕ್ಕೆ ಮುಖಪುಟವನ್ನು ಡಾಕ್ಟರ್ ನಮ್ಮ ಶಾಂತಿನಿಕೇತನದ ಕಲಾವಿದರಾದ ಶಂಕರಗೌಡ ಬೆಟ್ಟದೂರು ಅವರು ರಚನೆ ಮಾಡಿದರು. ನಂತರ ಹೃದಯಕ್ಕೆ ಹತ್ತಿರಾದವರು 96 ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಶಸ್ತಿ ಬಂತು. 2002 ಮೌನ ಬಿಡಿದಾಗ ಕವನ ಸಂಕಲನ, ಅದು ಅತಿಮಬ್ಬ ಸಾಹಿತ್ಯ ಪ್ರಶಸ್ತಿ ಬಂತು. ಮುಂದೆ ಅಮ್ಮ ಚಿಂತನ ಸಂಕಲನ ಮಾಡಿದರು ನಮ್ಮವರು ಅಂತ. ಅದಾದ್ಮೇಲೆ ರಾಯಚೂರು ಕೋಟೆಗೆ ನರಬಲಿ ಪ್ರಸಂಗ, ಅವಾಗ ನಮ್ಮ ದುರ್ಗಾಧೀಶರು ಇದ್ದರು, ಅವರ ಒಂದು ಸಹಾಯದಿಂದ. ಇದು ಬಹಳ ಮುಖ್ಯವಾದ ಒಂದು ಪುಸ್ತಕ, ಯಾಕಂದರೆ ಆ ಪುಸ್ತಕದಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡನ್ನು ಸಿಂಧನೂರು ಮಾರೆಮ್ಮ ಅನ್ನೋ ಒಬ್ಬ ಮಹಿಳೆ ಹಾಡ್ತಾ ಇದ್ರು. ಆ ಮಹಿಳೆಯನ್ನು ತೋರಿಸ್ಕೊಟ್ಟವರು ಡಾಕ್ಟರ್ ದುರ್ಗಾ ಜಗದೀಶ್ ಅವರು. ನಾವು ಅವಾಗ ಟೇಪ್ ರೆಕಾರ್ಡ್ ಇಟ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಅದಕ್ಕೆ ಹಾಡ್ ರೆಕಾರ್ಡ್ ಮಾಡ್ಕೊಂಡು ಬಂದ್ಮೇಲೆ ಆ ಪುಸ್ತಕವನ್ನೆಲ್ಲ ಪ್ರಕಟಣೆ ಮಾಡಿ ಗುಲ್ಬರ್ಗ ಯೂನಿವರ್ಸಿಟಿ ಪ್ರಸಾರಂಗದವರು ಅದನ್ನು ಪ್ರಕಟಣೆ ಮಾಡಿದ್ರು. ಅದಾದ್ಮೇಲೆ ಹೊಂಗಿರಣ ಅಂತ ಇನ್ನೊಂದು ಚಿಂತನೆಗಳ ಸಂಕಲನ ಅಮ್ಮ ಬರೀದ್ದಾರೆ, ಅದನ್ನು ಕಾಂತನವರ ರವೀಂದ್ರ ಸಭಾಭವನದಲ್ಲಿ ಬಿಡುಗಡೆ ಆಯಿತು. ದುರ್ಗಾ ಜಗದೀಶರು ಅವ್ರದ್ದು ಕೋಣೆ ಇತ್ತು ದುರ್ಗಾ ಜಗದೀಶರದು, ಅಂದರೆ ರಾಶಿ ರಾಶಿ ರಾಶಿ ಪುಸ್ತಕಗಳನ್ನು ಹಾಕಿ ಒಂದೊಂದು ಫೈಲ್ಗಳೆಲ್ಲ ಮಾಡಿಟ್ಟಿದ್ರು. ಚಾಲುಕ್ಯರದು, ಹೊಯ್ಸಳರದು, ಇಂಗ್ಲೀಷ್ ಪೇಪರ್ ಕಟ್ಟಿಂಗ್ಸು ಅವರ ಶ್ರೀಮತಿಯವರಿಗೆ ಒಪ್ಪಿಸಿ ಪುಸ್ತಕ ಮಾಡಿದ್ರೇ ದುರ್ಗಾ ಜಗದೀಶ್ ಅವರು ಜೀವಂತವಾಗಿ ಇರ್ತಾರೆ ಅಂತ ಅವರಿಗೆ ಒಂದು ಕನ್ವಿನ್ಸ್ ಮಾಡಿ ಸತತ 6-7 ಅವ್ರ ಮನೆಗೆ ಹೋಗೋದು ಬರೋದು, ಪುಸ್ತಕವನ್ನು ನೋಡೋದು, ಎಲ್ಲ ಫೈಲ್ಸನ್ನು ಚೆಕ್ ಮಾಡೋದು, ಅದನ್ನು ಸೆಗ್ರಿಗೇಟ್ ಮಾಡಿ 2 ಪುಸ್ತಕಗಳನ್ನು ಅಮ್ಮ ರೆಡಿ ಮಾಡಿದರು. ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್, ದುರ್ಗಾ ಜಗದೀಶರ ಸಂಶೋಧನೆಗಳಂತ 2 ಒಳ್ಳೆ ಪುಸ್ತಕಗಳನ್ನು ಕೊಡುವಂತಾಯಿತು. ಹೀಗೆ ಅದಾದ್ಮೇಲೆ ಅಮ್ಮನವರು ತಮ್ಮ ಬಾಲ್ಯದಿಂದ ಏನು ಜನಪದಗಳನ್ನು ಹಾಡ್ಕೊಂಡು ಬರ್ತಾ ಇದ್ರು. ಆ ಒಂದು ನೆನಪುಗಳು ಹಂಗೆ ನನ್ನ ಜೊತೆ ಹೋಗಬಾರದು, ಒಂದು ಪುಸ್ತಕ ರೂಪದಲ್ಲಿ ಇರಬೇಕು ಅನ್ನುವ ಉದ್ದೇಶದೊಂದಿಗೆ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಕಂಠದಲ್ಲಿ ಉಳಿದ ಜನಪದಗಳು ಅನ್ನುವ ಚಿಕ್ಕ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ವಿ. ಅದಾದ ನಂತರ ಚಾಗಿ ಹಿರೇಮಠದ ಚನ್ನಬಸವ ಶಾಸ್ತ್ರಿಗಳು

0: ದಾಹವನ್ನ ಅಮ್ಮ ಆ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿ ಗುಲ್ಬರ್ಗ ಯೂನಿವರ್ಸಿಟಿ ಪ್ರಶಸ್ತಿಯನ್ನ ಆ ಪುಸ್ತಕ ಪಡೆಯಿತು. ರಾಯಚೂರು ಕೋಟೆ ನರಬಲಿ ಮತ್ತು ಬಸರೆಡ್ಡಿ ಮಲ್ಲವ ಕೃತಿಗೆ ಇನ್ನಷ್ಟು ಸಂಶೋಧನೆ ಮಾಡಿ ತಮ್ಮ ಶ್ರಮವನ್ನ ಹಾಕಿ ಪುಸ್ತಕವನ್ನ ಅಮ್ಮ ತಂದ್ರು. ಅದ್ರ ಬಗ್ಗೆ ಪುಸ್ತಕ ಪರಿಚಯನ ಮಾಡ್ತಾರೆ. ತುಂಗಾ ತೀರದ ಆಯುರ್ವೇದದಿಂದ ಆರೈಕೆಗೊಂಡ ದೇಶ ವಿದೇಶ. ಈ ಪುಸ್ತಕ ಏನಿದೆ, ಇದು ಪಂಡಿತ್ ತಾರಾನಾಥರ ಕುರಿತಾದ ಪುಸ್ತಕ. ಈ ಮುಖಪುಟದಲ್ಲಿ ಏನು ಒಂದು ಫೋಟೋ ಬರ್ತಾ ಇದೆ, ಇಲ್ಲಿ ಏನಿದೆ, ಪಂಡಿತ್ ತಾರಾನಾಥರು ಜೊತೆಗೆ, ಇದು 1933 ಇಸ್ವಿಯ ಫೋಟೋ, ಜೊತೆಗೆ ಫ್ರಾನ್ಸಿನ ರಾಜಾರಾವ್, ಅವರ ಪತ್ನಿ ಮೇಡಮ್ ಕೆಮಿ. ಅವರು 1933 ಭಾರತಕ್ಕೆ ಬಂದಾಗ ಪ್ರೇಮಾಯತನ ಆಶ್ರಮದಲ್ಲಿ ಇಳಿಸ್ಕೊಂಡಂತ ಫೋಟೋ. ಈ ಫೋಟೋ ಸಿಕ್ಕಿದ್ದು ಅಷ್ಟು ಸುಲಭವಾಗಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಫೋಟೋಕ್ ಅಂದ್ರೆ, ಇದು ನೀವು ನಂಬಲೇಬೇಕು, ಈ ಫೋಟೋ ಸಿಕ್ಕಿದ್ದು ನನಗೆ ಅಮೇರಿಕಾದ. ಈ ಫೋಟೋ ಅಮೇರಿಕಾದ ಏಷ್ಯಾ ಮ್ಯಾಗಝೀನ್ ಅಂತ ಅಮೇರಿಕದಿಂದ ಹೊರಡ್ತಾ ಇತ್ತು. ರಾಜಾ ರಾವ್ ಮತ್ತು ಅವರ ಪತ್ನಿ ಮೇಡಮ್ ಕೆಮಿ, ರಾಜಾರಾವ್ ಯಾರು ಬೇರೆ ಅಲ್ಲ, ಅನ್ನಕ್ಕರು ಅವರ ಅಳಿಯ. ರಾಜಾರಾವ್ ಮತ್ತು ಮೇಡಮ್ ಕೆಮಿ ಅವರು ಭಾರತಕ್ಕೆ ಪ್ರವಾಸ ಬಂದು ಹೋದ್ಮೇಲೆ ಒಂದು ಲೇಖನ ಬರೀತಾರೆ ಅಮೇರಿಕದ ಏಷ್ಯಾ ಮ್ಯಾಗಝೀನ್ ಅಲ್ಲಿ. ಆ ಏಷ್ಯಾ ಮ್ಯಾಗಝೀನ್ ಅಲ್ಲಿ ಈ ಒಂದು ಫೋಟೋ ಇದೆ. ಇದನ್ನ 6 ತಿಂಗಳ ಸತತವಾಗಿ ಹುಡುಕಿದ ಮೇಲೆ ಇದು ಅಮೆರಿಕದಲ್ಲಿ ಇದೆ, ಒಬ್ಬ ಹಳೆ ಪತ್ರಕರ್ತರ ವಿತರಕರಲ್ಲಿ ಇದೆ ಅಂತ ನನ್ಗೆ ಗೊತ್ತಾಯ್ತು. ಬಟ್ ತರಿಸ್ಬೇಕಂದ್ರೆ ಹಂಗೆ, ಅವ್ರಿಗೆ ಹೇಳಿದೆ ಆನ್ಲೈನ್ ತರಿಸ್ಕೊಡ್ರಿ, ಆನ್ಲೈನ್ ಹಾಕ್ರಿ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ, ಅವರಿಗೆ ಆನ್ಲೈನ್ ಕಳಿಸ್ಕೊಡ್ತಕ್ಕಂತ ಒಂದು ಫೆಸಿಲಿಟಿ ಇರಲಿಲ್ಲ. ಅವಾಗ ನನ್ನ ಶ್ರೀಮತಿ ಶ್ರೀದೇವಿ ಅವರ ಆಫೀಸ್ನಲ್ಲಿ ಶೋಭಾ ಮೇಡಮ್ ಅಂತಿದ್ರು, ಅವರ ಅಳಿಯ ಮತ್ತು ಮಗಳು ಅಮೆರಿಕದಲ್ಲಿ ಇರ್ತಾರೆ, ಅವರಿಗೆ ಈ ವಿಷಯವನ್ನ ಪಾಸ್ ಆನ್ ಮಾಡಿ, ಸರ್ ಇದನ್ನ ಹೆಂಗಾದ್ರೂ ನೀವು ತರಿಸ್ಬೇಕು, ನೀವು ಹೆಂಗಿದ್ರು ನ್ಯೂ ಜೆರ್ಸಿಯಲ್ಲಿ ಇರ್ತೀರಂದ್ರೆ, ಅವರು ನಮ್ಮ ಪರವಾಗಿ ಅದನ್ನ ಖರೀದಿ ಮಾಡಿ ಅವರು ಭಾರತಕ್ಕೆ ಬಂದಾಗ ಬೆಂಗಳೂರಿಗೆ ಆ ಪುಸ್ತಕವನ್ನು ತಗೊಂಡು ಬಂದರು. ಬಹುಶಃ ಈ ಪುಸ್ತಕಕ್ಕೆ ಖರ್ಚಾಗಿಲ್ಲ, ಅದರ 3 ಪಟ್ಟು ಖರ್ಚು ನಾನು ಒಂದು ಫೋಟೋ ತರ್ಸಕ್ಕೆ ಮಾಡಿದ್ದೀನಿ ಖರ್ಚು. ಸೊ ನನ್ನ ಎಲ್ಲ ಕುಟುಂಬದ ಸಪೋರ್ಟು ಇದ್ದಕ್ಕೋಸ್ಕರನೇ ಇಂಥ ಒಂದು ಕೆಲಸಗಳು ಆಗ್ತವೆ, ಇಲ್ಲಾಂದ್ರೆ ಈ ಥರದ ಕೆಲಸಗಳು ಆಗೋದು ಬಹಳ ಕಷ್ಟ. ಕಲ್ಲೂರು ಊರಿನಲ್ಲಿ ಒಬ್ರು ಯಾರೋ ಫಾರಿನರ್ಸ್ ಬಂದು ಏನೋ ಕೆಲಸ ಮಾಡಕತ್ತಾರಂತ ಒಬ್ರು ಫೋಟೋ ಹಾಕಿದ್ರು. ಅವ್ರ ಟಿ ಶರ್ಟ್ ಮೇಲೆ ಒಂದು ಲೋಗೋ ಇತ್ತು, ಅಫನಾಸಿ ನಿಕಿಟಿನ್ 550 ಅಂತ. ಅದನ್ನ ನಾನು ನೋಡಿದ ಮೇಲೆ ಅಲ್ಲಿ ಫೋಟೋ ಹಾಕಿದವರಿಗೆ ನಾನು ಫೋನ್ ಮಾಡಿದೆ, ಏನ್ ನೀವು ಫಾರಿನರ್ಸ್ ಜೊತೆಗೆ ಫೋಟೋ ಇಳಿಸ್ಕೊಂಡ್ರಲ್ಲ, ಯಾರು ಇವರು ಅಂತ ಕೇಳಿದೆ. ಇಲ್ಲ ಸರ್, ಇವ್ರು ಯಾರು ಫಾರಿನ್ ರಷ್ಯಾದಿಂದ ಬಂದಾರ, ಏನೋ ಸ್ಟಡಿ ಮಾಡಕ್ ಬಂದಾರ, ಅವ್ರ ಜೊತೆ ಫೋಟೋ ತಗೊಂಡಿದ್ ನಾನು ಅಂತ. ಅವ್ರ ಫೋನ್ ನಂಬರ್ ತಗೊಂಡಿದ್ದೇನಪ್ಪ ಅಂತ. ಇಲ್ಲ ತಗೊಂಡಿಲ್ಲ ಅಂದ್ಬಿಟ್ಟು. ಸರಿ, ಏನು ವಿಷಯ ಅಂದ್ರೆ, 550 ವರ್ಷಗಳ ಹಿಂದೆ ನಮ್ಮ ಭಾರತಕ್ಕೆ ರಷ್ಯಾದಿಂದ ಅಫನಾಸಿ ನಿಕಿಟಿನ್ ಎಂಬ ಒಬ್ಬ ಯಾತ್ರಿಕ ಭಾರತಕ್ಕೆ ಬಂದು, ಅದರಲ್ಲೂ ಗುಲ್ಬರ್ಗಕ್ಕೆ ಬರ್ತಾನೆ, ರಾಯಚೂರಿಗೆ ಬರ್ತಾನೆ, ರಾಯಚೂರಿನಲ್ಲಿ ಕಲ್ಲೂರಿಗೆ ಬರ್ತಾನೆ. ಆತ ಯಾವ ಯಾವ ಪ್ರದೇಶಕ್ಕೆ ಭೇಟಿ ಕೊಟ್ಟ ಅದೆಲ್ಲ ಪ್ರದೇಶದ ಊರುಗಳ ಹೆಸರನ್ನ ತನ್ನ ಬುಕ್ನಲ್ಲಿ ದಾಖಲೆ ಮಾಡಿದ. 500 ವರ್ಷಗಳ ಹಿಂದೆ ಸಹ ನಮ್ಮ ರಾಯಚೂರು ಹೆಸರು ರಾಯಚೂರು ಅಂತಾನೆ ಇತ್ತು ಆ ಪುಸ್ತಕದಲ್ಲಿ ಇದೆ. ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಫೋನ್ ನಂಬರ್ ಅಂತೂ ಇಲ್ಲ. ಇಲ್ಲ ಸರ್, ಅವರು ಹಂಪಿಗೆ ಹೋದ್ರು ಅಂತ ಹೇಳ್ಬಿಟ್ಟ ಆತ. ಸೊ ನನಗೆ ಒಂದೇ ಒಂದು ಕ್ಲೂ ಇರೋದು ಏನು, ಆ ಒಂದು ಟಿ ಶರ್ಟ್ ಮೇಲೆ ಅಫನಾಸಿ ನಿಕಿಟಿನ್ 550 ಅಂತ ಹುಡುಕಿದ್ರೆ, ಅವರು ಹೋದ ವರ್ಷ ಜನವರಿನಲ್ಲಿ ದೆಹಲಿಯಲ್ಲಿ ರಷ್ಯಾ ಹೌಸ್ ಇಂದ ಈ ಒಂದು ಕೆಲಸವನ್ನ ರಷ್ಯಾ ಹೌಸ್ನವರು ಪ್ರಾರಂಭ ಮಾಡಿದ್ದಾರೆ. ಈ ಅಫನಾಸಿ ನಿಕಿಟಿನ್ 550 ಅಂದ್ರೆ 550 ವರ್ಷಗಳ ನೆನಪಿನಲ್ಲಿ ಆತ ಬಂದು ಹೋದ ಪ್ರದೇಶದ ಎಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಂಶೋಧನೆ ಮಾಡಿ ಅವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಕ್ತು. ಸಂಶೋಧನಾ ಕೃಷಿಕ ದುರ್ಗಾ ಜಗದೀಶ್ ಅನ್ನೋ ಪುಸ್ತಕದಲ್ಲಿ ನಮ್ಮ ದುರ್ಗಾ ಜಗದೀಶರು ಅವಾಗ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಆದರೆ ತಮ್ಮ ಪುಸ್ತಕದಲ್ಲಿ ಅವರು ಅಫನಾಸಿ ನಿಕಿಟಿನ್ ಬಗ್ಗೆ ಬರೆದಿದ್ದಾರೆ. ಅವರು ಎಷ್ಟು ಅವರ ಓದಿನ ವಿಸ್ತಾರ ಎಷ್ಟಿತ್ತು ಅನ್ನೋದು ಈ ಒಂದು ಘಟನೆ ಮೂಲಕ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೆ 25 ಪುಸ್ತಕಗಳನ್ನು ವಿಶ್ವ ಪ್ರಕಾಶನ ಪ್ರಕಟಣೆ ಮಾಡಿದೆ. ನನ್ನ ಹೆಸರಿನಿಂದನೇ ಅದು ಪ್ರಾರಂಭ ಆಯಿತು. ಇನ್ನು ಮುಂದೆ ಸಹ ಒಳ್ಳೆ ಒಳ್ಳೆ ಕೃತಿಗಳನ್ನು ಪ್ರಕಟಣೆ ಮಾಡ್ತದೆ. ಒಂದು ಖುಷಿಯ ವಿಚಾರ ಏನಂದ್ರೆ, ಇತ್ತೀಚೆಗೆ ಕಲಬುರ್ಗಿ ಅವರು ಸಿರಿಗನ್ನಡ ವೇದಿಕೆಯವರು ನನಗೆ ಒಳ್ಳೆಯ ಪ್ರಕಾಶಕ ಅನ್ನುವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದನ್ನ ಖುಷಿಯಿಂದ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ.
1: ನಂತರದಲ್ಲಿ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ರಚಿಸಿದ ಸಪ್ತಕೃತಿಗಳ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಸಾಹಿತ್ಯ ವಿದ್ವಾಂಸರಾದ ಶ್ಯಾಮಸುಂದರ್ ಬಿದರಕುಂದಿಯವರು ಮತ್ತು ಎಲ್ಲ ಅತಿಥಿ ಗಣ್ಯರಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು.

0: ನಂತರದಲ್ಲಿ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರು ರಚಿಸಿದ ಸಪ್ತಕೃತಿಗಳಾದ ತುಂಗಭದ್ರೆಯ ಆಯುರ್ವೇದದಿಂದ ಆರೈಕೆಗೊಂಡ ದೇಶ ವಿದೇಶಿಯರು, ರಾಯಚೂರು ಕೋಟೆಗೆ ನರಬಲಿ ಬಾಳೆಸಂಗಮ್ಮ ಮತ್ತು ಬಸರೆಡ್ಡಿ ಮಲ್ಲವ್ವ, ರಾಯಚೂರಿನ ಚಿತ್ರಕಲಾ ದಿಗ್ಗಜರು, ವಚನವಲ್ಲರಿ ಚುಟುಕುಗಳು, ಲಕ್ಷ್ಮೀದೇವಿ ಶಾಸ್ತ್ರಿಯವರ ಕಂಠದಲ್ಲಿನ ಜನಪದಗಳು, ಸಂಶೋಧನಾ ಕೃಷಿಕ ದುರ್ಗಾ ಜಗದೀಶ್, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಯ ಚಿತ್ರಮಾಲೆ ಹಾಗೂ ಪಂಡಿತ್ ತಾರಾನಾಥ ಎಂಬ ಕೃತಿಗಳನ್ನು ಗದುಗಿನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಅಮರೇಶ್ ಯತ್ಗಲ್ ಅವರು ಲೋಕಾರ್ಪಣೆ ಮಾಡಿದರು. ತುಂಗಭದ್ರೆಯ ಆಯುರ್ವೇದದಿಂದ ಆರೈಕೆಗೊಂಡ ದೇಶ ವಿದೇಶಿಯರು ಎಂಬ ಕೃತಿಯ ಪರಿಚಯವನ್ನು ಮತ್ತು ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನಾಡಿದ ಹುಬ್ಬಳ್ಳಿಯ ಸಾಹಿತಿಗಳು ನಿವೃತ್ತ ಪ್ರಾಧ್ಯಾಪಕರಾದ ಶ್ಯಾಮಸುಂದರ್ ಬಿದರಕುಂದಿಯವರು ಮಾತನಾಡುತ್ತಾ, ಉತ್ತರ ಕರ್ನಾಟಕದಲ್ಲಿ ಪಂಡಿತ್ ತಾರಾನಾಥರು ನಮ್ಮವರು ಎಂಬ ಹೆಮ್ಮೆಯ ರಾಯಚೂರಿನ ಜನತೆಗೆ ಇದೆ. ಪಂಡಿತ್ ತಾರಾನಾಥರ ವೈದ್ಯಕೀಯ ಜ್ಞಾನ ಮತ್ತು ಸಾಹಿತ್ಯ ಹಾಗೂ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಮನ ಮುಟ್ಟುವಂತೆ ರಚಿಸಲಾಗಿದೆ ಎಂದು ಹೇಳಿದರು.
1: 21ನೇ ಶತಮಾನದಲ್ಲಿ ಪಂಡಿತ್ ತಾರಾನಾಥರು ನಮ್ಮವರು, ಹಮದರ್ದ್ ರಾಯಚೂರಿನವರು, ಇವತ್ತಿಗೂ ಕೂಡ ಅವರು ಪ್ರಸ್ತುತ ಆಗಿರುವಂತಹ ವ್ಯಕ್ತಿ ಅನ್ನೋದನ್ನ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಒಂದು ಒಳ್ಳೆ ಪುಸ್ತಕದ ಮೂಲಕ ತೋರಿಸಿಕೊಟ್ಟರು. ತುಂಗಭದ್ರೆಯಲ್ಲಿ ಅವರು ಸುಮಾರು 100-105 ವರ್ಷಗಳಿಂದ ಸ್ಥಾಪನೆ ಮಾಡಿದಂತಹ ಪ್ರೇಮಾಯತನ, ಪ್ರೇಮ ಆಯತನ, ಪ್ರೇಮದ ಆಶ್ರಯ ಆಶ್ರಮ, ಆ ಆಶ್ರಮದಲ್ಲಿ ಇರುವಂತ ಆಯುರ್ವೇದ ಚಿಕಿತ್ಸಾ ವಲಯ, ಅದೇ ಡಾಕ್ಟರು ಔಷಧ ಮಾಡಿ ಕೊಡ್ತಕ್ಕಂಥವ್ರು, ಆ ಔಷಧವನ್ನು ತಗೊಳಕ್ ಬಂದಂತ ಅನೇಕ ಜನರು ಕನ್ನಡದ ಲೇಖಕರು ಬಂದಿದ್ದಾರೆ. ಶ್ರೀರಂಗರಂತ ಅರವಿಂದ ಜಾಗಿರ್ದಾರ್ ಅಂತ ಹೇಳ್ತಿದ್ವಿ, ನಾಟಕಕಾರ ಟಿ ಪಿ ಕೈಲಾಸಂ, ಅನಕರು ಇವರೆಲ್ಲರೂ ಅವರ ಗೆಳೆಯರು ಹೌದು, ಪೇಷಂಟ್ಸು ಹೌದು. ಅವರ ಜ್ಞಾನ, ಆಯುರ್ವೇದ ಜ್ಞಾನವನ್ನ ಅದರಿಂದ ಗುಣಮುಖರಾದವರು. ಇವರು ದೇಶೀಯರು, ಇನ್ನು ಅನೇಕರು ವಿದೇಶಿಯರು ಕೂಡ ಇದ್ದಾರೆ. ಅಂತ ಎಲ್ಲ ದೇಶಿ ವಿದೇಶಿಯರು ಯಾರ್ಯಾರು ಬಂದ್ರು, ಏನೇನು ಅವರು ಆರೈಕೆಯನ್ನು ಮಾಡಿಕೊಂಡ್ರು, ಔಷಧ ತಗೊಂಡ್ರು, ಅದರ ಪರಿಣಾಮವಾಗಿ ಪಂಡಿತ್ ತಾರಾನಾಥರ ವೈದ್ಯಕೀಯ ಜ್ಞಾನ, ವೈದ್ಯಕೀಯ ಸೇವೆ ಎಷ್ಟು ಪರಿಣಾಮಕಾರಿಯಾಗಿತ್ತು ಅನ್ನೋದನ್ನ ದಾಖಲಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಹೃದಯಪೂರ್ವಕವಾಗಿ ಅವರು ಈ ಪುಸ್ತಕದಲ್ಲಿ ಅವರು ಮಾಡಿದ್ದಾರೆ. ಪಂಡಿತ್ ತಾರಾನಾಥರ ಪ್ರತಿಭೆ, ಈ ಶಬ್ದ ಬಹಳ ವಿಶೇಷವಾಗಿ ಉಪಯೋಗಿಸ್ತಾ ಇದ್ದೇನೆ, ಅವರ ಪ್ರತಿಭೆ ಅಗಾಧವಾದದ್ದು, ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ಅವರು ಕವಿಯಾಗಿದ್ದರು, ಸಾಹಿತಿಯಾಗಿದ್ದರು, ಗಾಯಕರಾಗಿದ್ದರು, ನಾಟಕದ ನಟರಾಗಿದ್ದರು, ತರಬೇತಿ ಕೊಡ್ತಕ್ಕಂತ ಒಬ್ಬ ಹಿರಿಯರಾಗಿದ್ದರು, ಆಯುರ್ವೇದ್ಯೊಳಗಂತೂ ಅವರು ನಂಬರ್ 1 ಆಗಿದ್ದರು. ಅವ್ರ ಹತ್ರ ಯಾರು ಬಂದು ತೋರಿಸ್ತಾರ, ಅವ್ರ ಕೈ ಮುಟ್ಟಿದ್ರು ಸಾಕು, ಅವ್ರಿಗೆ ಆರಾಮಾಗಿಬಿಡ್ತು. ಅಂತ ಒಂದು ಮಾಂತ್ರಿಕ ಶಕ್ತಿಯನ್ನು ಕೂಡ ಅವ್ರಿಗೆ ತನ್ನೋದನ್ನ ನಾವು ಅವ್ರ ಜೀವನ ಚರಿತ್ರೆಯೊಳಗೆ ನೋಡ್ತೀವಿ. ಜೊತೆಗೆ ಅವರು ಮಂಗಳೂರಿನಲ್ಲಿ ಹುಟ್ಟಿ ಬಂದದ್ದೆಲ್ಲ ಯುವತಿನ ಕರ್ನಾಟಕಕ್ಕೆ ಬಂದರು, ಬಂದು ರಾಯಚೂರಿನಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದರು. ಲಕ್ಷ್ಮೀದೇವಿ ಅವರು, ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು, ಅವರು ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಶುರು ಮಾಡಿದರು. ನಾನೊಬ್ಬ ಸ್ವತಂತ್ರ ವ್ಯಕ್ತಿ ಇದ್ದೀನಿ, ನನ್ನಲ್ಲಿ ಒಂದು ಸ್ವಲ್ಪ ಬುದ್ಧಿ ಅದ ತಿಳುವಳಿಕೆ ಇದೆ, ನನಗೂ ಭಾವನೆಗಳಿವೆ, ಮಕ್ಕಳನ್ನು ಪ್ರೀತಿ ಮಾಡುವ ವಿಚಾರ ಇದೆ, ಅದನ್ನು ಮಾಡಲಿಕ್ಕೆ ಒಂದು ಅವಕಾಶ ಅಂತೇಳಿ ಶಿಕ್ಷಕಿ ಆದರು. ಆಗ್ತಾ ಆಗ್ತಾ ಆಗ್ತಾನೆ ಲೇಖಕಿಯೂ ಆದರು, ಲೇಖಕಿಯಾಗಿ ಸಂಶೋಧಕಿಯೂ ಆದರು. ಹೀಗೆ 3-4 ಥರದ ಪಾತ್ರಗಳನ್ನು ತಮ್ಮ ಜೀವನದುದ್ದಕ್ಕೂ ಈಗ 78 ವರ್ಷದೊಳಗೆ ಅವರು ಎಲ್ಲವನ್ನು ಸಾಧಿಸ್ತಾ ಸಾಧಿಸ್ತಾ ಆ ಪುಸ್ತಕವನ್ನು ಬರೆದ್ರಲ್ಲ, ಆ ಪುಸ್ತಕ ಬರೆದು ಮರು ಪ್ರಕಟಣೆ ಮಾಡುವ ಸಂದರ್ಭದಲ್ಲಿ ನಮಗೆ ಅವ್ರಿಗೆ ಪರಿಚಯ ಆಯಿತು. ನಮ್ಮ ಸೋದರಿ ಲಕ್ಷ್ಮೀದೇವಿ ಅವರ ಲೇಖನ ಜೀವನ ಅದು, ಅವರಿಗೆ ಬರೆದು ಹೊರತು ತೃಪ್ತಿ ಇಲ್ಲೇ ಇಲ್ಲ, ಆ ಬರಹದ ನೋವನ್ನು ಕೂಡ ಅವ್ರು ನುಂಗಿ ತಮ್ಮ ಮಗನ ಸಹಾಯದಿಂದ ಇವತ್ತು 7 ಪುಸ್ತಕಗಳನ್ನು ಬರೆದಿದ್ದಾರೆ.
0: ನಂತರದಲ್ಲಿ ಗದಗ್ನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಅಮರೇಶ್ ಯತ್ಗಲ್ ಅವರು ಸಪ್ತಕೃತಿಗಳನ್ನು ಬಿಡುಗಡೆ ಮಾಡಿ, ನಂತರದಲ್ಲಿ ರಾಯಚೂರು ಕೋಟೆಗೆ ನರಬಲಿ, ಬಾಳೆಸಂಗಮ್ಮ ಮತ್ತು ಬಸರೆಡ್ಡಿ ಮಲ್ಲವ್ವ ಎಂಬ ಕೃತಿಯನ್ನು ಪರಿಚಯವನ್ನ ಮಾಡಿಕೊಟ್ಟರು.
2: ಶ್ರೀಮತಿ ಲಕ್ಷ್ಮೀದೇವಿ ಅಮ್ಮನವರು ಏನು 7 ಕೃತಿಗಳನ್ನ ಈ ನಾಡಿನ ಸಾಹಿತ್ಯ ಮತ್ತು ಸಂಶೋಧನಾ ಲೇಖಕ್ಕೆ ಕೊಟ್ಟಿದ್ದಾರೆ. ಅವರು ಬರಹ ಹೆಂಗಿದೆ ಅಂದ್ರೆ ಅದು ಉಡದ ಹಿಡಿತ, ಅದು ಉಡದ ಹಿಡಿತ. ಅವರು ಒಂದು ವಿಷಯವನ್ನ ಕೈಗೆ ಎತ್ಕೊಂಡ್ರು ಅಂದ್ರೆ ಅದನ್ನು ಮುಗಿಸುವವರೆಗೂ ಬಿಡೋದಿಲ್ಲ, ಮತ್ತೆ ಅವರು ಒಂದು ಆಕಾರವನ್ನ ಬಳಸೋದಿಲ್ಲ, ಬೇರೆ ಬೇರೆ ಆಕಾರವನ್ನ ಬಳಸ್ತಾ ಅನೇಕರ ಜೊತೆ ಚರ್ಚೆ ಮಾಡ್ತಾ ಅದನ್ನು ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಅವರು ಆ ಕೃತಿಗಳನ್ನು ಬರೆದಿದ್ದಾರೆ. ಲಕ್ಷ್ಮೀದೇವಿ ಶಾಸ್ತ್ರಿ ಅಮ್ಮನಂತವರು ಈ ವಯಸ್ಸಿನಲ್ಲಿಯೂ ಕೂಡ ಕ್ಷೇತ್ರ ಕಾರ್ಯವನ್ನು ಮಾಡಿ ಸ್ವತಃ ಆ ಜಾಗಕ್ಕೋಗಿ ಸ್ವತಃ ಅದಕ್ಕೆ ಸಂಬಂಧಪಟ್ಟವರನ್ನು ಭೇಟಿಯಾಗಿ ಆ ಕೆಲಸವನ್ನು ಮಾಡ್ತಾರಲ್ಲ, ನಿಜವಾಗ್ಲೂ ಅವರು ನಮ್ಮ ನೆಲದ ಸಂಶೋಧಕರು ಅಂತ ನಾನು ಅಂದುಕೊಂಡಿದ್ದೇನೆ. ಬಹಳ ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ ಅವರ ಪ್ರಾಮಾಣಿಕತೆಯ ಬರಹವನ್ನ ಮೆಚ್ಚಿ ಹೃದಯ ತುಂಬಿ ಆ 7 ಕೃತಿಗಳನ್ನು ನಾನಿಲ್ಲಿ ಲೋಕಾರ್ಪಣೆಗೊಳಿಸಿದ್ದು ಅದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ರಾಯಚೂರು ಕೋಟೆಗೆ ನರಬಲಿಯ 2 ಸತ್ಯದ ಘಟನೆಗಳನ್ನು ಇಲ್ಲಿ ಈ ಕೃತಿಯಲ್ಲಿ ನಮ್ಮ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಇಡೀತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿರತಕ್ಕಂಥ ಆಕರ ಅಂತಂದರೆ ಈ ಬಾಳೆ ಸಂಗಮನ ಕುರಿತು ನಮ್ಮ ಸಿಂಧನೂರು ಮಾರಮ್ಮ ಮತ್ತು ಅವರ ಕುಟುಂಬದವರೆಲ್ಲರೂ ಸೇರಿ ಆಡಿರುವಂತಹ ಹಾಡನ್ನು ಸಂಗ್ರಹಿಸಿದ್ದಾರೆ. ಬರೀ ಹಾಡನ್ನಷ್ಟೇ ಸಂಗ್ರಹಿಸಲಿಲ್ಲ, ಅವ್ರು ಹಾಡಿದ್ದು ಸತ್ಯ ಐತೋ ಇಲ್ಲೋ ಅಂತ ಹುಡುಕಿದ್ರು. ಯಾಕೆ ಹುಡುಕಿದ್ರು ಅಂದ್ರೆ, ನಮ್ಮ ಲಕ್ಷ್ಮೀದೇವಿ ಶಾಸ್ತ್ರಿ ಅಮ್ಮನವರ ಮನಸ್ಸಿನಲ್ಲಿ ಒಬ್ಬ ಸಂಶೋಧಕನಿದ್ದಾನೆ. ನಮಗೆ ಆಕರ ಅಂದ್ರೆ ಶಾಸನಗಳು, ಸ್ಮಾರಕಗಳು, ಯಾವುದು ಹಸ್ತಪ್ರತಿಗಳೇ ಮುಖ್ಯ ಅಂತ ತಿಳ್ಕೊಂಡು ನಮ್ಮ ಮೌಖಿಕವಾಗಿರತಕ್ಕಂಥ ಚರಿತ್ರೆಯನ್ನ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ. ಅದನ್ನ ಆ ಜಾನಪದ ಒಂದು ಹಾಡನ್ನ ಇಟ್ಕೊಂಡು ಅವರು ಅನೇಕ ಸ್ಮಾರಕಗಳನ್ನ ಆ ಕೋಟೆಗೋಡೆಯ ಒಂದು ಭಾಗದಲ್ಲಿ ಈ ಬಾಳಸಂಗಮ್ಮನನ್ನ ಪೂಜಿಸ್ತಕ್ಕಂಥ ಒಂದು ಗುಡಿಯನ್ನು ಅವರು ಪತ್ತೆ ಹಚ್ಚಿರುವಂಥದ್ದಾಗಿರಲಿ, ಅಥವಾ ಆ ಜಾಗವನ್ನು ಹೋಗಿ ಅವರು ಅನೇಕರ ಸಹಕಾರವನ್ನು ತೆಗೆದುಕೊಂಡು ಅದನ್ನು ಕಂಡುಹಿಡಿದಿರುವಂಥದ್ದಾಗಿರಲಿ, ಇದೆಲ್ಲವನ್ನು ಮಾಡಿದ್ದಾರೆ. ಇಲ್ಲಿ ಬಾಳೆ ಸಂಗಮ್ಮ ಅನ್ನೋದಕ್ಕೆ ಅವರು ಈ ಬಾಳೆ ಅನ್ನೋದು ಬಳಿ ಅನ್ನೋದ್ರಿಂದ ಬಂತು ಅನ್ನುವಂಥ ವಿಶ್ಲೇಷಣೆಯನ್ನು ಕೊಡ್ತಾರೆ.
0: ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾನವೀಯ ಚಿತ್ರಕಲಾವಿದರಾದ ವಾಜಿದ್ ಸಾಜಿದ್ ಅವರು ರಾಯಚೂರಿನ ಚಿತ್ರಕಲಾ ದಿಗ್ಗಜರು ಎಂಬ ಕೃತಿಯನ್ನು ಪರಿಚಯಿಸಿದರು.
3: ಲಕ್ಷ್ಮೀದೇವಿ ಶಾಸ್ತ್ರಿಯವರು 30 ಕಲಾಕೃತಿಗಳನ್ನು ರಚಿಸಿದರು ಕೂಡ ಅಂದ್ರೆ ಚಿತ್ರಕಲಾವಿದರ ಬಗ್ಗೆ ಅವರ ಕಾಳಜಿ ಅಥವಾ ಅವರ ಹಿತಾಸಕ್ತಿ, ಅವರ ಬೆಳವಣಿಗೆ, ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಅವರು 1994ರಲ್ಲೇ ಬಣ್ಣದ ಪುಂಜಗಳು ಅಂತೇಳಿ ಮೊದಲೇ ಪುಸ್ತಕವನ್ನು ಬರೆದಿದ್ದಾರೆ. ಅದಾದ ನಂತರ ಮತ್ತೊಮ್ಮೆ 77ನೇ ವಯಸ್ಸಿನಲ್ಲಿ ಮೋಸ್ಟ್ಲಿ ಇದನ್ನ ಕೈಗೆತ್ತಿಕೊಂಡಿರ್ಬೇಕು. ಅದರಲ್ಲಿ ಸುಮಾರು ಒಂದು 14 ಚಿತ್ರಕಲಾವಿದರ ಬಗ್ಗೆ ಅವರು ಬರ್ತಿದ್ದಾರೆ. ಎಂ ಶಂಕರರಾವ್, ಬೆಡದೂರು ಶಂಕರಗೌಡರು, ಕೆ ಸಿ ನಾನಂದ್ ಅವ್ರ ಬಗ್ಗೆ, ಹಿರಲಾಲ್ ಮಲ್ಕಾರಿ ಅವ್ರ ಬಗ್ಗೆ, ಚಾಂದ್ ಪಾಷ ಅವ್ರ ಬಗ್ಗೆ, ಮತ್ತೆ ಹೆಚ್ ಎಚ್ ಮ್ಯಾದಾರಾವ್ ಸರ್ ಬಗ್ಗೆ, ಎ ಬಿ ಈಶ್ವರ್, ಸಂಪತ್ ಕುಮಾರ್, ಹೆಚ್ ಆರ್ ಡೇವಿಡ್, ಎಸ್ ಎಂ ಪಂಡಿತರ ಬಗ್ಗೆ, ಸಾಲಿ ಸಿದ್ದಲಿಂಗ ಅವ್ರ ಬಗ್ಗೆ, ಮೋಹನ್ ಸಿಂಗ್ ಬಗ್ಗೆ, ಡಗ್ಲಾಸ್ ದಾಸ್ ಬಗ್ಗೆ, ಹೇಮರೆಡ್ಡಿ ಎನ್ ಅವರ ಬಗ್ಗೆ ಕೂಡ ಬರೆದಿದ್ದಾರೆ. ಅಂದ್ರೆ ಇದು ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಸಾಹಿತ್ಯ ಆ ದೃಶ್ಯಾವಳಿಗೆ ತಗೊಂಡು ಹೋಗುತ್ತೆ, ಚಿತ್ರಕಲೆ ಆ ದೃಶ್ಯ ನಿಮ್ಗೆ ಸಾಕ್ಷಾತ್ ತೋರಿಸ್ಬಿಡುತ್ತೆ, ಸಂಗೀತ ಅದನ್ನ ವರ್ಣಿಸಿ ರಾಗದ ಮೂಲಕ ನಿಮಗೆ ಪ್ರೇರೇಪಿಸುತ್ತೆ. ಹೀಗಾಗಿ ಇವು 3 ಆಯಾಮಗಳು ಒಂದೇ ಅಂತ ನನ್ನ ಭಾವನೆ. ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಲೆ, ಇವರ ವಿಚಾರಗಳು, ಇವರ ಜೀವನ ಶೈಲಿ ಒಂದೇ ತರ ಆಗಿರ್ತವೆ. ಈ 3 ಗುಣಗಳೆಲ್ಲ ಜನ ಇದ್ದಾರೆ, ಇವರು ಯಾವತ್ತೂ ದುಡ್ಡಿನಿಂದ ಹೋಗಲ್ಲ, ದುಡ್ಡು ಅವರಿಗೆ ಅವಶ್ಯಕತೆ ಇರಲ್ಲ. ಅವರು ಯಾವಾಗಲೂ ತಮ್ಮ ಪ್ರತಿಭೆಯನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು ಅಥವಾ ಯಾವ ತರ ಜನರಿಗೆ ನಾವು ಉಣಿಸಬೇಕು ಅನ್ನುವಂತಹ ಒಂದು ತುಡಿತಾ ಇರುತ್ತೆ. ಈಗ ನಾನು ಹಳೆಯ ಕಾಲದಲ್ಲಿ ಒಂದು ಪಿಕ್ಚರ್ ನಾನು ಕೇಳಿದ್ದೆ, ತಾಯಿಗೆ ತಕ್ಕ ಮಗ ಅಂತ ಹೇಳಿ. ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಈ ಬರಹಗಳನ್ನು ಬರಿಬೇಕಾದ್ರೆ ಈ ತಾಯಿಗೆ ತಕ್ಕ ಮಗ ಆದ್ರೆ ವಿಶ್ವನಾಥ ಶಾಸ್ತ್ರಿ ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ನೋಡಿ, ನನ್ನ ಪರಿಚಯ ರಾಯಚೂರು ಅವ್ರಿಗೆ ಬಹಳ ಕಡಿಮೆ ಇತ್ತು. ಅದು ಸಂಪತ್ ಕುಮಾರ್ ಅನ್ನೋವರು ಕಲಾವಿದರು, ಅವರು ಕೂಡ ಅವರು ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಅಲ್ಲಿ ಹೇಳ್ಕೊಂಡಿದ್ದಾರೆ. ವಾಜಿ ಸಾಜಿದ್ ಅಂತ ಕಲಾವಿದರು ಮಾನವಿಯಲ್ಲಿ ಇರ್ತಾರೆ, ಒಂದ್ಸರಿ ಅವ್ರ ಹತ್ರ ಹೋಗಿ ಬರೋಣ. ಫೋನ್ ಮಾಡಿ ನನ್ನ ಮನೆಗೆ ಲಕ್ಷ್ಮೀದೇವಿ ಶಾಸ್ತ್ರಿ ಮತ್ತು ವಿಶ್ವನಾಥ ಶಾಸ್ತ್ರಿ ಇಬ್ರು ಕೂಡಿ ಬಂದು ಆಮೇಲೆ ಅವ್ರ ಜೊತೆಗೆ ಸಂಪತ್ ಕುಮಾರ್ ಕೂಡ ಬಂದಿದ್ರು. ನನಗ ಆಶ್ಚರ್ಯ ಕೂಡ ಆಯ್ತು ಅಂದ್ರೆ, ನನಗೆ ಆಕ್ಚುಲಿ ರಾಯಚೂರಿನ ವೇದಿಕೆಗಳಲ್ಲಿ ನನಗೆ ಬಹಳ ಕಮ್ಮಿ, ನನ್ಗನ್ಸ್ಬಿಟ್ಟಿಗೆ ಇದು 2ನೇ ಸಾರಿ ನಾನು ಬಂದಿದ್ದು ರಾಯಚೂರು.
0: ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರಾಯಚೂರಿನ ಸಂಶೋಧನಾ ವಿದ್ವಾಂಸರಾದ ಡಾಕ್ಟರ್ ಚನ್ನಬಸವಯ್ಯ ಹಿರೇಮಠ್ ಅವರು ವಚನವಲ್ಲರಿ ಚುಟುಕುಗಳು, ಲಕ್ಷ್ಮೀದೇವಿ ಶಾಸ್ತ್ರಿಯವರ ಕಂಠದಲ್ಲಿನ ಜನಪದಗಳು ಎಂಬ ಕೃತಿಗಳನ್ನು ಪರಿಚಯಿಸಿ ಮಾತನಾಡಿದರು.
4: ನಮ್ಮ ಭಾಗದ ಪ್ರಸಿದ್ಧ ವಚನಕಾರರಾದಂತಹ ಆಧುನಿಕ ವಚನಕಾರಂತ ಸಿದ್ದಯ್ಯ ಪುರಾಣಿಕರು ಅವರನ್ನ ಅನುಸರಿಸಿಕೊಂಡು ಬಂದಿರತಕ್ಕಂಥ ಹಲವಾರು ವಚನಕಾರರು ನಮ್ಮ ಜಿಲ್ಲೆಯೊಳಗಿದ್ದಾರೆ. ಅವರಲ್ಲಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಕೂಡ ಒಬ್ರು. ಹಿಂದೆ ಅವರು ಬಸವ ಮಾರ್ಗದಲ್ಲಿ ತಮ್ಮ ವಚನಗಳನ್ನ ಪ್ರಕಟಿಸಿ ಆ ನಂತರ ಬೀದರ್ನ ಹಂಸಕವಿಯವರ ಆಸಕ್ತಿಯ ಕಾರಣಕ್ಕಾಗಿ ತಮ್ಮ ಎಲ್ಲ ವಚನಗಳನ್ನು ಅಲ್ಲೊಮ್ಮೆ ಪ್ರಕಟ ಮಾಡುವಂತಹ ಸಂದರ್ಭಕ್ಕೆ ಒಳಗಾಗಿದ್ರು. ಈಗ ಅವೆಲ್ಲವುಗಳನ್ನು ಸೇರಿಸಿಕೊಂಡು ವಚನವಲ್ಲರಿ ಅನ್ನುವಂತ ಒಂದು ಸಂಕಲನವನ್ನ ಹೊರತಂದಿದ್ದಾರೆ. ಈ ವಚನವಲ್ಲರಿಯಲ್ಲಿ 131 ವಚನಗಳಿವೆ. ಈ ವಚನಗಳಿಗೆ ಅವರು ವಿರೂಪಾಕ್ಷ ಅಂತ ತಿಳ್ಕೊಂಡು ಅಂಕಿತವನ್ನು ಕೊಟ್ಟಿದ್ದಾರೆ. ಅದು ಅವ್ರ ಮನೆಯವರ ಹೆಸರು ಹೌದು, ಆದ್ರೆ ವಚನಗಳನ್ನು ಓದ್ತಾ ಹೋದಂತೆಲ್ಲ ಮತ್ತೊಂದು ಭಾವನೆ ನನ್ನ ಮನಸ್ಸಿನೊಳಗೆ ಬಂತು. ಇಲ್ಲಿ ನಮಗೆ ವಚನಗಳನ್ನು ತಿಳ್ಕೊಂಡು ಹೇಳಿದ ಕೂಡಲೇ ಮೊದಲನೇದಾಗಿ ನನ್ನ ಅಭಿಪ್ರಾಯವನ್ನು ಹೇಳ್ಬಿಡ್ತೀನಿ. ವಚನಗಳನ್ನ ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳನ್ನ ಅದರ ಕ್ರಮಕ್ಕನುಗುಣವಾಗಿ ಬರೆಯುವಂತ ಒಂದು ರೂಢಿ ಇದೆ. ಈಗ ಐಕ್ಯಗಳನ್ನ ಮೊದಲನೇ ಸಾಲಿನಲ್ಲಿ ಇಷ್ಟೇ ಅಕ್ಷರಗಳಿರಬೇಕು, ಎರಡನೇ ಸಾಲಿನಲ್ಲಿ ಇಷ್ಟೇ ಅಕ್ಷರಗಳಿರಬೇಕು, ಮೂರನೇ ಸಾಲಿನಲ್ಲಿ ಇಷ್ಟೇ ಅಕ್ಷರಗಳಿರಬೇಕು ಅನ್ನುವಂಥ ರೀತಿಯೊಳಗೆ ಗಜಲ್ಗೂ ಕೂಡ ಅಂಥದ್ದೇ ಒಂದು ಕ್ರಮ ಇದೆ. ವಚನಕ್ಕೂ ಕೂಡ ಇಂಥದ್ದೇ ಒಂದು ಶಿಷ್ಟಾಚಾರ ಇದೆ. ಹಲವು ಉಪಮೆಗಳನ್ನ ನೀಡುವ ಮೂಲಕವಾಗಿ ಆ ವಚನದೊಳಗೆ ಕವಿ ತಾನು ಏನ್ ಹೇಳ್ಬೇಕಂತ ಮಾಡಿದ್ದಾನೆಯೋ ಅದನ್ನ ಹೇಳಬೇಕು ಅನ್ನೋದು ವಚನದ ಮೂಲ ಆಶಯ. ಬಸವಾದ ಶರಣರು ಕೂಡ ಅದನ್ನೇ ಮಾಡಿದ್ದು. ಹೀಗಾಗಿ ಇಲ್ಲಿ ಆಧುನಿಕ ಕಾಲಕ್ಕನುಗುಣವಾಗಿ ಅವತ್ತು ಹೇಗೆ ಅವರು ಜನಪರವಾದಂತ ರೀತಿಯೊಳಗೆ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯೊಳಗೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ರು, ಆಧುನಿಕ ವಚನಕಾರರು ಕೂಡ ಅಂಥದ್ದೇ ವಿಚಾರಗಳನ್ನು ಇಟ್ಟುಕೊಂಡು ತಮ್ಮ ಭಾವನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಹಲವರು ವೈವಿಧ್ಯತೆಗಳನ್ನ ನಾವು ಕಾಣ್ತೀವಿ. ಹಾಗೆ ವಚನದೊಳಗ ತಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಹಲವಾರು ವಿವರಗಳನ್ನು ಹೇಳ್ತಾ ಅದನ್ನ ಒಂದು ಅದು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಛೇಡಿಸ್ತಾರೆ ಅಂತ ಕೆಲವು ಮಾತುಗಳು ಕೂಡ ಲಕ್ಷ್ಮೀದೇವಿ ಶಾಸ್ತ್ರಿಯವರ ವಚನಗಳಲ್ಲಿ ಕಾಣುತ್ತೆ. ಇನ್ನೊಳಗ ನೀನು ಸದಾ ಧ್ಯಾನಿಯಾಗಿರು. ಮನಸ್ಸಿನ ಶುದ್ಧತೆ ಅನ್ನೋದು ಇಲ್ಲದೇ ಇದ್ರೆ ಈ ಬಾಹ್ಯವಾಗಿರ್ತಕ್ಕಂಥ ವೇಷಗಳಿಂದ ಯಾವ ಪ್ರಯೋಜನ ಇಲ್ಲ ಅನ್ನುವಂತ ಮಾತನ್ನ ಅವನು ಹೇಳ್ತಾರೆ. ಅವರ ಕೃತಿಗಳು ಹೀಗೆ ಬೇರೆ ಬೇರೆ ಮೂಲಗಳಿಂದ ಆದರೂ ಪ್ರಕಟವಾಗಲಿ, ಅವರ ಚಿಂತನೆಗಳು ಆ ಮೂಲಕವಾಗಿ ಸಮಾಜದೊಳಗ ಅವರ ನೈಜವಾಗಿರ್ತಕ್ಕಂಥ ಪ್ರತಿಭೆ ಪ್ರಕಾಶನ ಮಾಡಲಿ ಅಂತಕೊಂಡು ಹೇಳ್ತಾ
0: ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಗುಣಾ ಬಸವರಾಜ್ ಅವರು ಸಂಶೋಧನಾ ಕೃಷಿಕ ದುರ್ಗಾ ಜಗದೀಶ್ ಹಾಗೂ ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿ ಚಿತ್ರಮಾಲೆ ಪಂಡಿತ್ ತಾರಾನಾಥ ಎಂಬ ಕೃತಿಗಳನ್ನು ಪರಿಚಯಿಸಿ ಮಾತನಾಡಿದರು.
5: ಚಾಲುಕ್ಯದ ವಿಜಯವತಿಯ ಕೋಟೆ ತಾಲೂಕದ ಮಲ್ಲಿಕಾರ್ಜುನ ಗುಡಿ ಮಲ್ಲಯ್ಯನ ಗುಡಿ ಅಂತಲೇ ಜನರ ಬಾಯಲ್ಲಿ ಇದೆ. ಇದು ಹಂದರ್ ಶಾಲೆಯ ಪಕ್ಕದಲ್ಲಿದೆ. ಈ ಶಾಲೆಯನ್ನು ಕಟ್ಟಿಸಿದ್ದು ಇವರು ವಿಜಯವತಿಯವರು ಅಂತಾನೆ ಹೇಳ್ತಾ ಇದ್ದಾರೆ. ಬಾದಾಮಿ ಚಾಲುಕ್ಯರ ಕ್ರಿಸ್ತಶಕ 696-733 ಕೂಡ ಆಳಿದ್ದು ವಿಕ್ರಮಾದಿತ್ಯನ ಪತ್ನಿ ವಿಜಯವತಿ 6ನೇ ಶತಮಾನದಲ್ಲಿಷ್ಟೇ ಹಿಂದೆಯೇ ಈ ಗುಡಿಯನ್ನು ಕೂಡ ಕಟ್ಟಿಸಿದ್ರು ಅಂತ ಒಂದು ಈ ಅವರ ಒಂದು ಲೇಖನದಿಂದ ನಮಗೆ ಗೊತ್ತಾಗುತ್ತೆ.